0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಎಂತ ಮಹಿಮನಿವನು ದತ್ತ ರಾಜ, ಇಂಥ ಗುರುವಿನಿಂದ ಬಾಳು ದಿವ್ಯ ತೇಜ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ದ್ವಾರಕಾ ಮಾಯಿ ವಾಸಿ ಸಾಯಿ, ಪ್ರೇಮ ರೂಪಿ ಶ್ರೀ ಸಾಯಿ, ದೀನ ಬಂಧು ಹೇ ಸಾಯಿ, ಶಾಂತಿ ಪ್ರೇಮ ಸುಖದಾಯಿ, ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಗುರುದತ್ತ ದತ್ತ ಧ್ಯಾನ. ಸರ್ವಸಿದ್ಧಿಗೆ ಕಾರಣ ಗುರುದತ್ತನ ಸೇವನ. ಇದು ಮುಕ್ತ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ರಾಜಾದಿರಾಜ ಯೋಗಿರಾಜ ಶಿರಡಿ ಪುರೀಶ ಸಾಯಿಬಾಬಾ. ಕೇಳಿ ಈ ಒಂದು ಗೀತೆಯನ್ನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಏಳಿ ಶ್ರೀ ಗುರುರಾಯ ಬೆಳಗಾಯಿತೆಂದು ಶ್ರೀ ರಾಘವೇಂದ್ರರಿಗೆ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಿಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಇಂಥ ಪ್ರಭುವ ಕಾಣೆನು, ಈ ಜಗದೊಳೆಂದು ಇಂಥ ಪ್ರಭುವ ಕಾಣೆನು.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಶಶಿಕಾಂತ್ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನೆ ವಿವೇಚನೆ, ವಿವೇಚನಾಯುಕ್ತ ತೀರ್ಮಾನಗಳನ್ನು ಬೆಳೆಸಿಕೊಳ್ಳುವುದು. ಇದು ಬೆಳಕಿರುವೆಡೆ ಪುಸ್ತಕದಿಂದ ಆಯ್ದುಕೊಂಡ ವಿಷಯ. ಈ ಪುಸ್ತಕವು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಗಳ ಯೋಗಕ್ಷೇಮಕ್ಕೆ ಅತಿ ಮುಖ್ಯವಾದ ಸತ್ಯಗಳನ್ನು ಎತ್ತಿ ತೋರಿಸುವ ಮತ್ತು ದೈನಂದಿನ ಜೀವನದಲ್ಲಿ ಅನಿಶ್ಚಿತತೆ ಕಾಡಿದಾಗ ಅಥವಾ ಬಿಕ್ಕಟ್ಟು ಎದುರಾದಾಗ ಅಥವಾ ಭಗವಂತನ ಶಕ್ತಿಯ ಜೊತೆ ನೇರ ಸಂಪರ್ಕ ಸಾಧಿಸಲು ಅವಲಂಬಿಸಬಹುದಾದ ಅಪೂರ್ವ ಕೈಪಿಡಿ. ಇದು ಯೋಗಿಯ ಆತ್ಮಕಥೆ ಕರ್ತೃವಾದ ಪರಮಹಂಸ ಯೋಗಾನಂದರ ಬರಹಗಳು ಮತ್ತು ಉಪನ್ಯಾಸಗಳಿಂದ ಆಯ್ದು ಸಂಗ್ರಹಿಸಿದ ಪುಸ್ತಕವು. ನಿಮ್ಮ ಒಳ್ಳೆಯ ಅಭ್ಯಾಸಗಳು ನಿಮಗೆ ಸಾಧಾರಣವಾದ ಹಾಗೂ ಪರಿಚಿತವಾದ ಸಂದರ್ಭಗಳಲ್ಲಿ ಸಹಾಯ ಮಾಡುತ್ತವೆಯೇ ಹೊರತು ಹೊಸ ಸಮಸ್ಯೆ ಉದ್ಭವಿಸಿದಾಗ ನಿಮಗೆ ದಾರಿ ತೋರಿಸುವಷ್ಟು ಸಮರ್ಥವಾಗಿರುವುದಿಲ್ಲ. ಆಗ ವಿವೇಚನೆಯ ಅವಶ್ಯವಾಗಿರುತ್ತದೆ. ದೈನಂದಿನ ಸಮಸ್ಯೆಗಳು ವೈವಿಧ್ಯಮಯತೆಯಲ್ಲಿ ಹಾಗೂ ಘಟನೆಗಳಲ್ಲಿ ಯೋಗ್ಯ ನಿರ್ಣಯ ಕೈಗೊಳ್ಳುವುದನ್ನು ಕಲಿಯಲು ಅವಕಾಶವಿರುತ್ತದೆ. ವಿಚಾರವಂತಿಕೆ ಇಲ್ಲದಿರುವುದು ನಿಮ್ಮಲ್ಲಿರುವ ಆತ್ಮಕ್ಕೆ ಎಸಗುವ ದೊಡ್ಡ ಅಪಚಾರ. ಏನು ಮಾಡುತ್ತೇವೋ ಅದರ ಬಗ್ಗೆ ಅರಿವುಳ್ಳವರಾಗಿರಬೇಕು. ಪ್ರಚೋದನೆಗೆ ತಕ್ಕಂತೆ ಕ್ರಮ ತೆಗೆದುಕೊಳ್ಳುವುದು ಸ್ವಾತಂತ್ರ್ಯವಲ್ಲ. ಏಕೆಂದರೆ ಅನುಚಿತ ಕ್ರಿಯೆಗಳಿಂದ ಉಂಟಾಗುವ ಪ್ರತಿಕೂಲ ಪರಿಣಾಮಗಳಿಂದ ನೀವು ಬಂಧಿತರಾಗುವಿರಿ. ಆದರೆ ನಿಮಗೆ ಒಳಿತಾಗುವುದೆಂದು ನಿಮ್ಮ ವಿವೇಚನೆಯು ಹೇಳುವ ಕೆಲಸಗಳು ನಿಮ್ಮನ್ನು ಸರ್ವತಾ ಸ್ವತಂತ್ರಗೊಳಿಸುತ್ತವೆ. ಅಂತಹ ವಿವೇಕ ನಿರ್ದೇಶಿತ ಕ್ರಿಯೆಯು ನಿಮ್ಮನ್ನು ದೈವೀ ಅಸ್ತಿತ್ವದೆಡೆಗೆ ಕೊಂಡೊಯ್ಯುತ್ತದೆ. ಯೋಗ್ಯ ನಿರ್ಣಯವು ವಿವೇಕದ ಸ್ವಾಭಾವಿಕ ಅಭಿವ್ಯಕ್ತಿ. ಆದರೆ ಅದು ಆಂತರಿಕ ಸಾಮರಸ್ಯವನ್ನು ನೇರವಾಗಿ ಅವಲಂಬಿಸಿರುತ್ತದೆ. ಮನಸ್ಸಿನಲ್ಲಿ ಸಾಮರಸ್ಯ ಇಲ್ಲದಿದ್ದಾಗ ಅದಕ್ಕೆ ಶಾಂತಿ ಇರುವುದಿಲ್ಲ. ಶಾಂತಿ ಇಲ್ಲದಾಗ ವಿವೇಕವೂ ಇರುವುದಿಲ್ಲ. ವಿವೇಚನೆಗೆ ಇರುವುದು ಒಂದೇ ಒಂದು ಮಾನದಂಡ, ಅದು ಆತ್ಮ. ನಿಮ್ಮ ಅಂತರಂಗವನ್ನು ಹೊಕ್ಕು ನೀವು ಮಾಡುತ್ತಾ ಇರುವುದು ಸರಿಯೇ ತಪ್ಪೇ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಹೀಗೆ ಕೇಳಿಕೊಳ್ಳುವಾಗ ನಿಮಗೆ ನೀವು ಪ್ರಾಮಾಣಿಕವಾಗಿರಬೇಕು. ನಿಮ್ಮೊಂದಿಗೆ ನೀವು ಪ್ರಾಮಾಣಿಕವಾಗಿದ್ದರೆ ನೀವು ತಪ್ಪು ಮಾಡುವುದು ಅಸಂಭವನೀಯ. ಹಾಗೆ ಒಂದು ವೇಳೆ ತಪ್ಪು ಮಾಡಿದರೂ ಕೂಡಲೇ ಸರಿಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಆಳವಾದ ಧ್ಯಾನ ಮಾಡಿ. ಏಕೆಂದರೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುವುದು ಧ್ಯಾನದ ಮೂಲಕ. ಭಗವಂತನು ನಿಮ್ಮ ಅಂತಃಪ್ರಜ್ಞೆಯ ಮಂದಿರದಲ್ಲಿನ ಪಿಸುಮಾತು. ನೀವು ತಪ್ಪು ಮಾಡುತ್ತಿರುವಾಗ ನಿಮಗೆ ಅದರ ಅರಿವಿರುತ್ತದೆ. ಆ ಅನಿಸಿಕೆಯೇ ಭಗವಂತನ ವಾಣಿ. ದೈವವಾಣಿಯಾಗಿರುವ ನಿಮ್ಮ ಮನಸ್ಸಾಕ್ಷಿಯ ಧ್ವನಿಯನ್ನು ನಿರಂತರವಾಗಿ ಅನುಸರಿಸಿದರೆ ನೀವು ನಿಜವಾಗಿ ನೀತಿವಂತರು, ಉನ್ನತ ಆಧ್ಯಾತ್ಮ ವ್ಯಕ್ತಿಯೂ ಶಾಂತ ವ್ಯಕ್ತಿಯೂ ಆಗುವಿರಿ. ಧನ್ಯವಾದ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಭಗವಂತ ಹೇಳ್ತಾರೆ. ಕ್ಷೇತ್ರ ಅಂದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂದ್ರೆ ಆತ್ಮ, ಮತ್ತು ಪರಮಾತ್ಮ ಕೂಡ ಒಬ್ಬ ಕ್ಷೇತ್ರಜ್ಞ ಅಂತ ಹೀಗೆ ವಿವರಿಸುತ್ತಾ ಹೋಗ್ತಾರೆ. ವೇದಾಂತ ಸೂತ್ರದಲ್ಲಿ ಕೂಡ ಕಾರ್ಯಕಾರಣದ ತರ್ಕದೊಂದಿಗೆ ಇದನ್ನ ನಿರೂಪಿಸಲಾಗಿದೆ. ಈ ಪಂಚ ನಮ್ಮ ದೇಹದಲ್ಲಿ ಅಂದ್ರೆ ಪಂಚಕೋಶಗಳ ಬಗ್ಗೆ ನಾವು ಅರಿತುಕೊಂಡ್ವು. ಸೊ ಅದಾದ್ಮೇಲೆ ಶ್ಲೋಕ 6 ಮತ್ತು 7ನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳ್ತಾರೆ.

ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು. 5 ಇಂದ್ರಿಯ ವಿಷಯಗಳು ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಜೀವಚಿಹ್ನೆಗಳು, ದೃಢ ನಿಶ್ಚಯಗಳು. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಈಗ ಈ ದೇಹವನ್ನು ಕ್ಷೇತ್ರ ಅಂತ ಹೇಳಿದರೆ ಈ ದೇಹ ಯಾವುದರಿಂದ ಮಾಡಲ್ಪಟ್ಟಿದೆ? ಸ್ಥೂಲ ದೇಹ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿವೆ. ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ ಪಂಚಭೂತಗಳು ನಮ್ಮ ದೇಹದ ಒಳಗಡೆ ಇದೆ, ದೇಹದ ಹೊರಗಡೆ ಕೂಡ ಇವೆ. ಅನಂತರ ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ. ಸೊ ಇದು ಸೂಕ್ಷ್ಮ ರೂಪದಲ್ಲಿರುವಂಥದ್ದು. ಸ್ಥೂಲ ದೇಹ ಪಂಚಭೂತಗಳು, ಸೂಕ್ಷ್ಮ ದೇಹ ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ. ಇದಾದ ನಂತರ 5 ಜ್ಞಾನೇಂದ್ರಿಯಗಳು, ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ ಮತ್ತು ಚರ್ಮ. ಅನಂತರ 5 ಕರ್ಮೇಂದ್ರಿಯಗಳು, ಧ್ವನಿ, ಕಾಲುಗಳು, ಕೈಗಳು, ಗುದ ಮತ್ತು ಜನನೇಂದ್ರಿಯಗಳು. ಇಂದ್ರಿಯಗಳ ಮೇಲೆ ಮನಸ್ಸಿದೆ, ಅದು ಒಳಗೆ ಇದೆ, ಅದನ್ನು ಅಂತರೇಂದ್ರಿಯ ಎಂದು ಕರೆಯಬಹುದು. ಆದ್ದರಿಂದ ಮನಸ್ಸು ಸೇರಿದಂತೆ ಒಟ್ಟು 11 ಇಂದ್ರಿಯಗಳಿವೆ. ಅನಂತರ 5 ಇಂದ್ರಿಯ ವಸ್ತುಗಳಿವೆ, ವಾಸನೆ, ರುಚಿ, ರೂಪ, ಸ್ಪರ್ಶ ಮತ್ತು ಶಬ್ದ. ಈ 24 ಘಟಕಾಂಶಗಳ ಮೊತ್ತವನ್ನು ಕಾರ್ಯಕ್ಷೇತ್ರ ಎಂದು ಕರೆಯಲಾಗಿದೆ. ಈ 24 ವಿಷಯಗಳನ್ನು ವಿಶ್ಲೇಷಿಸಿ ಅಧ್ಯಯನ ಮಾಡಿದವನಿಗೆ ಕ್ಷೇತ್ರದ ಅರ್ಥವಾಗುತ್ತದೆ. ಕ್ಷೇತ್ರ ಅಂದರೆ ಈ ಶರೀರದ ಬಗ್ಗೆ ಅವನಿಗೆ ಅರ್ಥ ಆಗುತ್ತೆ. ಅನಂತರ ಬಯಕೆ, ದ್ವೇಷ, ಸುಖ ಮತ್ತು ದುಃಖಗಳಿವೆ. ಇವು ಕ್ರಿಯೆ, ಪ್ರತಿಕ್ರಿಯೆಗಳು, ಜಡದೇಹದ ಪಂಚಮಹಾಭೂತಗಳ ನಿರೂಪಣೆಗಳು. ಪ್ರಜ್ಞೆ ಮತ್ತು ದೃಢ ವಿಶ್ವಾಸಗಳು ಜೀವ ಲಕ್ಷಣಗಳನ್ನು ಪ್ರತಿನಿಧಿಸುತ್ತವೆ. ಜೀವ ಲಕ್ಷಣಗಳು ಸೂಕ್ಷ್ಮ ದೇಹದ ಮತ್ತು ಅಹಂಕಾರ ಮತ್ತು ಬುದ್ಧಿಗಳ ಪ್ರತಿನಿಧಿಯಾಗಿವೆ. ಈ ಸೂಕ್ಷ್ಮ ಘಟಕಾಂಶಗಳು ಕ್ಷೇತ್ರದಲ್ಲಿ ಸೇರಿವೆ. ಪಂಚಮಹಾಭೂತಗಳು ಅಹಂಕಾರದ ಒಂದು ಸ್ಥೂಲ ನಿರೂಪಣೆ. ಅಹಂಕಾರವು ಪಾರಿಭಾಷಿಕವಾಗಿ ತಾಮಸ ಬುದ್ಧಿ ಅಥವಾ ಐಹಿಕ ಪರಿಕಲ್ಪನೆಯ ಪ್ರಾಥಮಿಕ ಘಟ್ಟ. ತಾಮಸ ಬುದ್ಧಿ ಎಂದರೆ ಅಜ್ಞಾನದ ಬುದ್ಧಿ. ಇದು ಐಹಿಕ ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಘಟ್ಟವನ್ನು ಸೂಚಿಸುತ್ತದೆ. ಐಹಿಕ ಪ್ರಕೃತಿಯ ಅವ್ಯಕ್ತ ಗುಣಗಳಿಗೆ ಪ್ರಧಾನ ಎಂದು ಹೆಸರು. ಈ 24 ಘಟಕಗಳನ್ನು ಮತ್ತು ಅವುಗಳ ಪರಸ್ಪರ ಪ್ರತಿಕ್ರಿಯೆಗಳನ್ನು ವಿವರವಾಗಿ ತಿಳಿಯ ಬಯಸುವವನು ತತ್ವಶಾಸ್ತ್ರವನ್ನು ಇನ್ನೂ ವಿವರವಾಗಿ ಅಭ್ಯಾಸ ಮಾಡಬೇಕು. ಸೊ ಭಗವದ್ಗೀತೆಯಲ್ಲಿ ಇದರ ಸಾರಾಂಶವನ್ನು ಮಾತ್ರ ಕೊಡಲಾಗಿದೆ. ಈ ಶರೀರದ ಬಗ್ಗೆ, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪರಸ್ಪರ ಪ್ರತಿಕ್ರಿಯೆಗಳು, ಇಂದ್ರಿಯ ವಿಷಯ ವಸ್ತುಗಳು, ಇದೆಲ್ಲ ಒಟ್ಟು ಸೇರಿ 24 ಘಟಕಗಳಿಂದ ಮಾಡಲ್ಪಟ್ಟಿರುವಂತಹ ಈ ನಮ್ಮ ಶರೀರ ಅಂತ ಇಲ್ಲಿ ಹೇಳಲಾಗಿದೆ. ದೇಹವು ಈ ಎಲ್ಲ ಅಂಶಗಳ ನಿರೂಪಣೆ. ದೇಹಕ್ಕೆ 6 ಬಗೆಯ ವ್ಯತ್ಯಾಸಗಳುಂಟು. ದೇಹವು ಹುಟ್ಟುತ್ತದೆ, ಬೆಳೆಯುತ್ತದೆ, ಉಳಿಯುತ್ತದೆ, ಉಪ ಉತ್ಪತ್ತಿಗಳನ್ನು ಉತ್ಪಾದಿಸುತ್ತದೆ, ಕ್ಷಯಿಸಲು ಪ್ರಾರಂಭಿಸುತ್ತದೆ ಮತ್ತು ಕಡೆಯ ಘಟ್ಟದಲ್ಲಿ ಮಾಯವಾಗುತ್ತೆ. ಆದ್ದರಿಂದ ಕ್ಷೇತ್ರ ಅನಿತ್ಯವಾದ ಭೌತಿಕ ವಸ್ತು, ಆದರೆ ಅದರ ಒಡೆಯನಾದ ಕ್ಷೇತ್ರಜ್ಞ ಕ್ಷೇತ್ರವನ್ನು ಬಲ್ಲವನು, ಬೇರೆಯಾದವನು ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು. ಸೊ ಈಗ ನಿಜವಾದ ಜ್ಞಾನ ಅಂದರೆ ಏನು ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ವಿವರಿಸ್ತಾ ಹೋಗ್ತಾರೆ.

0: ಅನ್ಯಥಾ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರ ಇಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಘಟನೆಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವ ಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಯಾವ ಥರ ನಮ್ರತೆ ಅನ್ನುವಂಥದ್ದು, ಸೊ ನಮ್ರತೆ ಈ ಅಹಿಕ ಅಂದರೆ ಅಹಿಕ ಜಗತ್ತಿನಲ್ಲಿ ಕೂಡ ಅಷ್ಟೇ, ನಮ್ರರಾಗಿರೋರು, ಹಂಬಲಾಗಿರೋರು ಎಲ್ಲರ ಹೃದಯವನ್ನು ಗೆಲ್ಲುತ್ತಾರೆ ಅಲ್ವಾ. ವಿದ್ಯೆ ಅನ್ನುವಂಥದ್ದು ವಿನಯತೆಯನ್ನು ತಂದುಕೊಡಬೇಕು. ನಮ್ರತೆ ಅನ್ನೋದಕ್ಕೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ತುಂಬ ಮಹತ್ವ ಇದೆ. ಆಧ್ಯಾತ್ಮಿಕತೆಯಲ್ಲಿ ನಮ್ರರಾಗಿರಬೇಕು ನಾವು, ಯಾಕೆಂದರೆ ನಮ್ಮ ಸ್ಥಾನ ಏನು? ನಾವು ಎಂದಿಗಿದ್ರೂ ದಾಸರು. ಏಸು ಜನ್ಮ ಬಂದರೇನು, ದಾಸನಲ್ಲವೇ ನಾನು ಅಂತ ದಾಸರು ಹಾಡ್ತಾರೆ. ಇಷ್ಟೇ ಜನ್ಮಗಳನ್ನು ಪಡೆಯಲಿ, ನಾನು ದಾಸನೇ, ನಾನು ಬಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಾಸ್ ಭಗವಂತನೊಬ್ಬನೇ. ಸೊ ಈ ಥರ ನಮ್ಮ ಸ್ವರೂಪವನ್ನು ನಾವು ನಿಜವಾಗಿ ಅರಿತುಕೊಂಡಾಗ ಈ ನಮ್ರ ಭಾವನೆ ನಮ್ಮಲ್ಲಿ ತನ್ನಿಂತಾನೆ ಅದು ಬರುತ್ತದೆ. ಇನ್ನು ಜಂಬವಿಲ್ಲದಿರುವಂಥದ್ದು, ನಮ್ರತೆಗೆ ವಿರುದ್ಧವಾಗಿರುವಂಥ ಪದ, ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಅಂತ ತಿಳಿದುಕೊಳ್ಳುವಂಥದ್ದು ಜಂಬ. ಅಹಿಂಸೆ, ಸೊ ಒಬ್ಬರನ್ನು ಅಂದರೆ ಒಬ್ಬರಿಗೆ ದೈಹಿಕವಾಗಿ ಹಿಂಸೆ ಕೊಡುವುದಲ್ಲ ಮಾತ್ರವಲ್ಲ, ಮಾನಸಿಕವಾಗಿ ಕೂಡ ಒಬ್ಬರಿಗೆ ಹಿಂಸೆಯನ್ನು ಕೊಡದೇ ಇರುವುದೇ ಅಹಿಂಸೆ ಅಂತ ಹೇಳ್ಬೋದು. ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಇದು ತುಂಬ ಮುಖ್ಯವಾಗಿರುವಂತಹ ಅಂಶ, ನಿಜವಾದ ಗುರುವಿನ ಬಳಿಗೆ ಹೋಗುವಂಥದ್ದು. ಸೊ ಗುರು ಅಂದರೆ ಯಾರು, ನಿಜವಾದ ಗುರುವಿಗೆ ಏನು ಅರ್ಹತೆ ಇದೆ? ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋ ಪಸ್ತ ವೇಗಂ ಏತಾನ್ ವೇಗಾನ್ಯ ವಿಷೇತ ಧೀರ ಸರ್ವಾಂ ಅಪಿಮಾಂ ಪ್ರತ್ಯುಂಚ ಶಿಷ್ಯ. ಅವನಿಗೆ ಮಾತಿನಲ್ಲಿ, ವಾಚೋ ವೇಗ ಅಂದರೆ ಮಾತಿನಲ್ಲಿ, ಮನಸ್ಸು, ಅವನದು ಕ್ರೋಧ, ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಿರುವವನು, ನುಡಿದಂತೆ ನಡೆಯುವವನು ಗುರುವಾಗಲು ಯೋಗ್ಯನು, ಅಂಥವನು ಮಾತ್ರ ಶಿಷ್ಯನನ್ನು ಸ್ವೀಕರಿಸಬೇಕು ಅಂತ ಹೇಳಲಾಗಿದೆ ನಮ್ಮ ಶಾಸ್ತ್ರಗಳಲ್ಲಿ. ಎಲ್ಲ ರೀತಿಯಲ್ಲಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿದವನು. ಸೊ ಹೀಗೆ ಮೊಟ್ಟ ಮೊದಲನೆಯದಾಗಿ ಗುರುವಾಗಿರುವವನು, ಅವನು ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಿರಬೇಕು, ನುಡಿದಂತೆ ಅವನು ನಡೆಯಬೇಕು ಅನ್ನುವಂಥದ್ದು. ಎರಡನೇ ಅರ್ಹತೆ ಗುರುವಾದವನಿಗೆ, ತನ್ನನ್ನು ತಾನು ದೇವರು ಅಂತ ಅವನು ಹೇಳ್ಕೋಬಾರ್ದು. ಯಾರಾದರೂ ತಮ್ಮನ್ನು ತಾವು ದೇವರಂತ ಹೇಳ್ಕೊಂಡ್ರೆ ಅವರು ನಿಜವಾದ ಗುರುವಾಗಲಿಕ್ಕೆ ಸಾಧ್ಯವಿಲ್ಲ. ನಿಜವಾದ ಗುರುವಾದವನು ತನ್ನನ್ನು ತಾನು ಭಗವಂತನ ಸೇವಕ ಅಂತ ಅವನು ಹೇಳ್ತಾನೆ. ನಾನು ಭಗವಂತನ ದಾಸ, ದಾಸ ದಾಸಾನು ದಾಸ, ಕೊನೆಯ ದಾಸ ನಾನು ಅಂತ ಅವನು ಒಪ್ಕೊಳ್ತಾನೆ. ಇನ್ನು ಅಂದರೆ ಅವನು ತನ್ನ ಶಿಷ್ಯಂದಿರನ್ನು ಭಗವಂತನ ಜೊತೆ ಕನೆಕ್ಟ್ ಮಾಡ್ತಾನೆ. ತಾನು ದೇವರಲ್ಲ, ದೇವರ ಜೊತೆ ತನ್ನ ಶಿಷ್ಯಂದಿರನ್ನು ಕನೆಕ್ಟ್ ಮಾಡ್ತಾನೆ. ಮೂರನೇ ಅರ್ಹತೆ, ಅವನು ಶಾಸ್ತ್ರದ ಪ್ರಕಾರ ಅವನು ಮಾತನಾಡಬೇಕು. ತನ್ನ ಸ್ವಂತ ಸಿದ್ಧಾಂತಗಳನ್ನು ಅವನು ಅಲ್ಲಿ ಬೋಧಿಸಬಾರದು ಯಾರಿಗೆ ಕೂಡ. ಏನೇ ಹೇಳುವುದಿದ್ರೆ ಕೂಡ ಶಾಸ್ತ್ರದಲ್ಲಿ, ಶಾಸ್ತ್ರದ ಪ್ರಮಾಣ ಇದಕ್ಕೆ ಇದೆಯೋ ಇಲ್ವೋ, ಶಾಸ್ತ್ರದಲ್ಲಿ ಏನು ಬರೆದಿದೆಯೋ ಅದನ್ನು ಮಾತ್ರ ಅವನು ಬೋಧಿಸಬೇಕು. ಭಗವಂತನಿಂದ ಬಂದಿರುವಂತಹ ನೇರವಾಣಿ ಶಾಸ್ತ್ರಗಳ ಮೂಲಕ ನಮಗಿಲ್ಲಿ ದೊರಕಿದೆ, ಅದನ್ನು ಮಾತ್ರ ಅವನು ಬೋಧಿಸಬೇಕು. ನಾಲ್ಕನೇ ಅರ್ಹತೆ, ಅವನು ಸಂಪ್ರದಾಯದ ಮೂಲಕ ಬಂದಿರಬೇಕು. ಅಧಿಕೃತ ಸಂಪ್ರದಾಯ ಯಾವುದು? ನಾಲ್ಕು ಸಂಪ್ರದಾಯಗಳು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಈ ನಾಲ್ಕು ಅಧಿಕೃತ ಸಂಪ್ರದಾಯಗಳು ಭಗವಂತನಿಂದ ಸ್ಥಾಪಿಸಲ್ಪಟ್ಟಿರುವಂಥದ್ದು. ಅಂಥ ಸಂಪ್ರದಾಯದ ಮೂಲಕನೇ ಅವನು ಬಂದಿರಬೇಕು. ಅವನು ತನ್ನ ಊಹಾತ್ಮಕ ಚಿಂತನೆಯ ಮೂಲಕ ಏನನ್ನ ಕೂಡ ಹೇಳಬಾರ್ದು. ಎಲ್ಲವನ್ನ ಅವನು ತನ್ನ ಗುರು ಪರಂಪರೆಯ ಮೂಲಕ ಕೇಳಿ ತಿಳಿದುಕೊಂಡಿರಬೇಕು, ಆಚಾರ್ಯರಿಂದ ಕೇಳಿ ತಿಳಿದುಕೊಂಡಿರಬೇಕು. ಇದಿಷ್ಟು ನಿಜವಾದ ಗುರುವಿನ ಅರ್ಹತೆಗಳು. ಇದರ ಮುಂದಿನ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. ऍडमिरल जयंत नाडकर्णी भारताचे 14वे नौसेना प्रमुख परम विशिष्ट सेवा पदक प्राप्त यांची आज पुण्यतिथी. दिलीप सरदेसाई भारतीय क्रिकेटपटू यांची पुण्यतिथी आजच. डॉक्टर सॅम्युअल हानेमान होमिओपॅथी या वैद्यकीय उपचार पद्धतीचे जनक यांची पुण्यतिथी आजच्याच दिवशी. या होत्या आजच्या पुण्यतिथी. आणि याचसोबत मनीष निरोप घेते, उद्या पुन्हा येईनच, पण तोपर्यंत तुम्ही एकत्र वेणुधोनी 90.4 FM KLE ಕನಸು. ನಮಸ್ಕಾರ
1: ಎಲ್ಲರಿಗೂ, ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ಗೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ದಿಂದ 8:30 ದವರೆಗೆ KLE ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ದಿಂದ 9 ಗಂಟೆಯವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, 9:00 ದಿಂದ 9:30 ಗೆ ವಿಶೇಷ ಕಾರ್ಯಕ್ರಮಗಳು, 9:30 ದಿಂದ 10 ಗಂಟೆಯವರೆಗೆ KLE ಕೃಷಿ ಮಿತ್ರ ಕಾರ್ಯಕ್ರಮ, 10:00 ದಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ದಿಂದ 12:30 ಗೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 ದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ. KLE ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 ದಿಂದ 1:30 ಗೆ ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 ದಿಂದ 2 ಗಂಟೆಯವರೆಗೆ ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 ದಿಂದ 2:15 ಗೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ದಿಂದ 4 ಗಂಟೆಯವರೆಗೆ KLE ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ದಿಂದ 4:30 ಗೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 ದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ, 5:00 ದಿಂದ 7:35 ಗೆ KLE ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ದಿಂದ 7:45 ಗೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ದಿಂದ 8 ಗಂಟೆಯವರೆಗೆ KLE ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 ದಿಂದ 8:15 ಗೆ KLE ಕೃಷಿ ಮಿತ್ರ ಕಾರ್ಯಕ್ರಮ, 8:15 ದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ವಿದ್ಯುತ್ ಪರಿವೀಕ್ಷಕರಾದ ಶ್ರೀ ರಶ್ಮಿ ಹನ್ಸಿಯವರು ಹಾಗೂ ಅವರೊಂದಿಗೆ ರೇಣುಕಾ ಅವರು, ಉಪ ವಿದ್ಯುತ್ ಪರಿವೀಕ್ಷಕರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ, ಹಂಗಂದ್ರೇನು ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಭಾರತದಾದ್ಯಂತ ಪ್ರತಿ ವರ್ಷವೂ ಜೂನ್ 26 ಜುಲೈ 2 ತಾರೀಕಿನವರೆಗೆ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ.
0: ಈ ಒಂದು ಸಪ್ತಾಹದ ಮುಖ್ಯ ಉದ್ದೇಶವೇನು?
1: ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಮುಖ್ಯ ಉದ್ದೇಶವೇನೆಂದರೆ ರಾಜ್ಯದಲ್ಲಿ ಸಂಭವಿಸುತ್ತಿರುವ ವಿದ್ಯುತ್ ಅಪಘಾತಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದು.
0: ವಿದ್ಯುತ್ ಅಪಘಾತಗಳು ಅಂತ ಹೇಳಿದ್ರೆ ಸಾಮಾನ್ಯ ಕಾರಣಗಳು ಅದರ ಬಗ್ಗೆ
1: ಈಗ ವಿದ್ಯುತ್ ಅಪಘಾತಗಳು ಸಂಭವಿಸುವ ಕೆಲವು ಪ್ರಮುಖ ಕಾರಣಗಳನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ನಮ್ಮ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಕಳೆದ 5 ಎಷ್ಟು ಒಟ್ಟಾರೆಯಾಗಿ 1279 ವಿದ್ಯುತ್ ಅಪಘಾತಗಳು ಸಂಭವಿಸಿರುತ್ತದೆ. ಇದರಲ್ಲಿ ಮಾನವನಿಗೆ ಮರಣಾಂತಿಕವಲ್ಲದ ಪ್ರಾಣಿಗಳಿಗೆ ಸಂಭವಿಸಿದ ಮರಣಾಂತಿಕ ಹಾಗೂ ಆಸ್ತಿಪಾಸ್ತಿ, ಈ ಜನಸಾಮಾನ್ಯರ ಆಸ್ತಿಪಾಸ್ತಿಗಳಿಗೆ ಸಂಭವಿಸಿದ ಬೆಂಕಿ ಅಪಘಾತಗಳು ಒಳಗೊಂಡಿರುತ್ತದೆ. ವಿದ್ಯುತ್ ಅಪಘಾತ ಸಂಭವಿಸಲು ಪ್ರಮುಖ ಕಾರಣಗಳೇನೆಂದರೆ ಈಗ ಕೆಲವೊಂದ್ಸಲ ವಿದ್ಯುತ್ ಲೈನ್ಗಳು ತುಂಡಾಗಿ ಬಿದ್ದಿರತ್ತೆ, ಅದರ ಸಂಪರ್ಕಕ್ಕೆ ಬಂದಿರಬಹುದು. ಆಮೇಲೆ ಈಗ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಹೊಲದ ಸುತ್ತಲೂ ರೈತರು ಏನ್ ಮಾಡಿರ್ತಾರೆ, ತಂತಿ ಬೇಲಿ ಅಳವಡಿಸ್ಕೊಂಡಿರ್ತಾರೆ. ಅದಕ್ಕೆ ನಿಗದಿತ ವೋಲ್ಟೇಜ್ ಅದರಲ್ಲಿ ವಿದ್ಯುತ್ ಪೂರೈಕೆ ಮಾಡಬೇಕಾಗಿರುತ್ತೆ. ಬಟ್ ಅವರು ಅದನ್ನ ಮಾಡೋದಿಲ್ಲ, ಡೈರೆಕ್ಟ್ ಮನೆಗಳಿಂದ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರ್ತಾರೆ. ಅದರಿಂದ ತಾವೇ ಹೋಗಿ ಅದನ್ನು ಮುಟ್ಟಿದಾಗ ವಿದ್ಯುತ್ ಅಪಘಾತ ಒಳಗಾಗಿರ್ತಾರೆ. ಆಮೇಲೆ ಕೆಲವೊಂದ್ಸಲ ಈ ISI ಗುಣಮಟ್ಟದ ವಿದ್ಯುತ್ ಉಪಕರಣವನ್ನು ಬಳಸದೇ ಇದ್ದಾಗಲೂ ಸಹ ಆಗಿರುತ್ತದೆ. ಈಗ ಮತ್ತೆ ಕೆಲವೊಂದ್ಸಲ ಏನಾಗಿರುತ್ತೆ ಅಂದ್ರೆ ಎತ್ತಿನ ಗಾಡಿ ಅಥವಾ ಟ್ರ್ಯಾಕ್ಟರ್ಗಳನ್ನ ಸಾಮಾನುಗಳನ್ನು ಹೇರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಅತಿ ಎತ್ತರವಾಗಿ ಹೇರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈಗ ರಸ್ತೆಗೆ ಅಡ್ಡಲಾಗಿ ಹಾದು ಹೋದಂತಹ ಲೈನ್ಗಳ ಕೆಳಗೆ ಗಾಡಿಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ವಿದ್ಯುತ್ ಅಪಘಾತವಾಗಿರ್ತದೆ. ಈಗ ಕೆಲವೊಂದ್ಸಲ ಈ ಸಣ್ಣ ಪುಟ್ಟ ಮಕ್ಕಳು ಏನ್ ಮಾಡ್ತಿರ್ತಾರೆ, ಗಾಳಿಪಟ ಹಾರಿಸ್ತಿರ್ತಾರೆ, ಅಲ್ಲಿ ವಿದ್ಯುತ್ ತಂತಿಗಳು ಹಾದು ಹೋಗಿರುತ್ತೆ ಅಂತ ಗಮನಿಸಿರೋದಲ್ಲ. ಆಟ ಆಡೋ ಇದರಲ್ಲಿ ಉಮೇದ್ನಲ್ಲಿ ಏನು ಲೈನ್ ಬಳಿನೇ ಗಾಳಿಪಟ ಹಾರಿಸಿ ಹೋಗಿ ಅದು ಸಿಕ್ಕಾಕೊಂಡಿರುತ್ತೆ, ಅದನ್ನ ತೆಗೀಲಿಕ್ಕೆ ಹೋದಾಗ್ಲೂ ಸಹ ವಿದ್ಯುತ್ ಅಪಘಾತ ಆಗಿರುತ್ತೆ ಅದರ ಸಂಪರ್ಕಕ್ಕೆ ಬಂದು. ಮತ್ತೆ ಈಗ ವಿದ್ಯುತ್ ಕಂಬಗಳಿಗೆ ಈ ಮಳೆಗಾಲ ಆಗಿರೋದ್ರಿಂದ ತೇವಾಂಶ ಜಾಸ್ತಿ ಇರುತ್ತೆ, ಅಂತ ಸಮಯದಲ್ಲಿ ವಿದ್ಯುತ್ ಕಂಬಗಳಿಗೆ ಈ ದನಕರಗಳನ್ನ ಕಟ್ಟಿರ್ತಾರೆ, ಅಲ್ಲಿ ವಿದ್ಯುತ್ ಸೋರಿಕೆಯಾಗಿ ಅದರಿಂದ ಪ್ರಾಣಿಗಳಿಗೆ ಮರಣಾಂತಿಕ ಅಪಘಾತ ಸಂಭವಿಸಿರುತ್ತದೆ. ನೆಕ್ಸ್ಟ್ ಈಗ ಏನು ವಿದ್ಯುತ್ ಕಂಬಗಳಿಗೆ ಈ ಫ್ಲೆಕ್ಸ್ ಬೋರ್ಡ್ಗಳನ್ನ ಹಾಕಿಸ್ಲಿಕ್ಕೆ ಹೋಗಿರ್ತಾರೆ. ಈಗ ಜಾತ್ರೆ ಸಮಯ ಆಗಿರುತ್ತೆ, ಅದಾಗಿರುತ್ತೆ, ಕಟ್ಟಬಾರ್ದು ಅಂತ ಗೊತ್ತಿರುತ್ತೆ, ಬಟ್ ಅಂದ್ರೂ ಇರ್ಲಿ ಅಂತ ಹೇಳಿ ಕಟ್ಲಿಕ್ಕೆ ಹೋಗಿರ್ತಾರೆ. ಅವಾಗ ಆ ಫ್ಲೆಕ್ಸ್ ಬೋರ್ಡ್ ಅದೇನು ಮೆಟಲ್ ಪಾರ್ಟ್ ಇರುತ್ತಲ್ಲ, ಅದು ಡೈರೆಕ್ಟ್ ಲೈನ್ಗೆ ಟಚ್ ಆಗಿ ಕೆಲವೊಂದ್ಸಲ 2-3 ಜನಕ್ಕೂ ಅಟ್ ಎ ಟೈಮ್ ವಿದ್ಯುತ್ ಶಾಕ್ ಬಂದು ಈ ಅಪಘಾತ ಸಂಭವಿಸಿರುತ್ತದೆ. ಆಮೇಲೆ ಈಗ ರೈತರ ಇದ್ರ ಹೇಳ್ಬೇಕಾ ಅಂತಂದ್ರೆ ಈ ಸ್ಟಾರ್ಟರ್ ಬಾಕ್ಸ್ನೆಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಈ IPSET ಮೋಟರ್ನಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಏನು ಗಮನಿಸೋದಿಲ್ಲ, ಅರ್ಥಿಂಗ್ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಅಂತ ಸಮಯದಲ್ಲಿ ಅವ್ರದ್ದು ಸರ್ವಿಸ್ ವೈರ್ ಸ್ಕಿನ್ ಔಟ್ ಆಗಿರುತ್ತೆ, ಅದು ಬಂದು ಈ ಸ್ಟಾರ್ಟರ್ ಬಾಕ್ಸ್ ಮೆಟಲ್ ಇದಕ್ಕೆ ಕಾಂಟ್ಯಾಕ್ಟ್ ಬಂದು ಅದು ಪೂರಾ ಎನರ್ಜೈಸ್ ಆಗಿರುತ್ತೆ. ಈಗ ಅವರು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಅದ್ರದ್ದು ಕಾಂಟ್ಯಾಕ್ಟ್ ಬಂದು ಅವ್ರಿಗೆ ವಿದ್ಯುತ್ ಅಪಘಾತ ಸಂಭವಿಸಿರುತ್ತದೆ. ಆಮೇಲೆ ಈಗ ಈ ಲೈನ್ಗಳು ಹಾದು ಹೋಗಿರುತ್ತೆ, ಅದಕ್ಕೆ ಹುಕ್ ಹಾಕಿಕೊಂಡು ಅನಧಿಕೃತ

0: ಬಳಕೆನೂ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿನೇ ಇರುತ್ತೆ. ಅಂತ ಸಮಯದಲ್ಲಿ ಯಾರು ಅದನ್ನ ಹೋಗಿ ಮುಟ್ಟುವುದು, ಈ ವಿದ್ಯುತ್ ಕಂಬಗಳಾಗ್ಲಿ ವಿದ್ಯುತ್ ಪರಿವರ್ತಕ ಕೇಂದ್ರಗಳಿರುತ್ತಲ್ಲ ಅದರ ಹತ್ರ ಹೋದಾಗ ಲೀಕೇಜ್ ಕರೆಂಟ್ ಏನಿರುತ್ತಲ್ಲ ಅದು ಅದು ಕಾಂಟ್ಯಾಕ್ಟ್ ಬಂದಾಗ ವಿದ್ಯುತ್ ಅಪಘಾತ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಇಂಥ ಸಮಯದಲ್ಲಿ ಜಾನುವಾರುಗಳನ್ನು ಮೇಲ್ ಬಿಟ್ಟಿರ್ತಾರೆ, ಅಲ್ಲಿ ಕುರಿ ಅಥವಾ ಆಡುಗಳನ್ನ ಮೇಯಿಸಲು ಹೋದಾಗ ಅದು ಹುಲ್ಲು ಅಥವಾ ಎಲೆಗಳನ್ನು ತಿಂತಾ ಈ ಏನು ಪರಿವರ್ತಕ ಕೇಂದ್ರದ ಹತ್ರ ಹೋದಾಗ ಆ ಭೂ ಸಂಪರ್ಕ ವ್ಯವಸ್ಥೆ ಏನ್ ಮಾಡಿರ್ತಾರಲ್ಲ ಅದ್ರ ಕಾಂಟ್ಯಾಕ್ಟ್ಗೆ ಬಂದು ಪ್ರಾಣಿಗಳಿಗೂ ಸಹ ಮರಣಾಂತಿಕ ಅಪಘಾತ ಸಂಭವಿಸಿರುತ್ತದೆ. ಈಗ ಕಳೆದ ಹಲವು ವರ್ಷಗಳಲ್ಲಿ ಸಂಭವಿಸಿದ ವಿದ್ಯುತ್ ಅಪಘಾತಗಳನ್ನು ಅವಲೋಕಿಸಿದಾಗ ಈ ಮಳೆಗಾಲದಲ್ಲಿಯೇ ಅತಿ ಹೆಚ್ಚು ವಿದ್ಯುತ್ ಅಪಘಾತಗಳು ಸಂಭವಿಸಿರುವುದು ನಮಗೆ ಅಂದ್ರೆ ವರದಿಯಾಗಿರ್ತದೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿಯವರು ಹಾಗೂ ಅವರೊಂದಿಗೆ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು. ಈಗ ಮಳೆಗಾಲದ ಬಗ್ಗೆ ನಾವು ಮಾತನಾಡಿದ್ವಿ, ಮನೆಯ ಬಗ್ಗೆ ಮಾತನಾಡೋಣ. ಮನೆಗಳಲ್ಲಿ ವಿದ್ಯುತ್ ಸುರಕ್ಷತೆಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅದರ ಬಗ್ಗೆ?
0: ಮೊದಲನೇದಾಗಿ ಅತಿಯಾದ ವಿಶ್ವಾಸದಿಂದ ನಾವು ಯಾವುದೇ ವಿದ್ಯುತ್ ಕಾಮಗಳನ್ನು ಸ್ವತಃ ನಾವೇ ಮಾಡ್ಲಿಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಯಾವುದೇ ಈಗ ಅಧಿಕೃತ ಇವ್ರು ಇರ್ತಾರೆ, ಏನು ವಿದ್ಯುತ್ ಗುತ್ತಿಗೆದಾರರು ಇರ್ತಾರೆ, ಟ್ರೈನ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರ ಕಡೆಯಿಂದನೇ ಏನೋ ಕೆಲಸ ಮಾಡಿಸ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ಒಂದು ಬಲ್ಬ್ ಏನೋ ಒಂದು ಹಾಳಾಗಿರುತ್ತೆ, ಅವಾಗ ಏನು ಮಾಡ್ತಾರೆ, ಆ ಮೇನ್ ಸ್ವಿಚ್ನ ಆಫ್ ಮಾಡ್ದೇ ಹಾಗೆ ರಿಪ್ಲೇಸ್ ಮಾಡಲಿಕ್ಕೆ ಹೋಗಿರ್ತಾರೆ, ಅದನ್ನ ಮಾಡಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಮನೆಗಳಲ್ಲಿ ಎಕ್ಸ್ಟೆನ್ಷನ್ ಕಾರ್ಡ್ ಯೂಸ್ ಮಾಡಿ ಬೇರೆ ಬೇರೆ ಏನು ಎಕ್ಸ್ಟೆನ್ಷನ್ ಕಾರ್ಡ್ ಯೂಸ್ ಮಾಡಿಕೊಂಡು ಬೇರೆ ಬೇರೆದಕ್ಕೆ ಸಪ್ಲೈ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಆಮೇಲೆ ಈಗ ಹಾ ವಿದ್ಯುತ್ ಕಂಬಗಳಿಗೆ ಆಧಾರವಾಗಿ ಈ ಹಳ್ಳಿ ಕಡೆಯಲ್ಲಿ ಹೆಚ್ಚಾನೆಚ್ಚು ನಾವು ಗಮನಿಸಬಹುದಂದ್ರೆ ಏನು ವಿದ್ಯುತ್ ಕಂಬಗಳಿಗೆ ತಂತಿ ಕಟ್ಟಿ ಅದನ್ನ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕ್ತಾರೆ, ಅದನ್ನ ಮಾಡಬಾರ್ದು. ಆಮೇಲೆ ಈಗ ಹೊಸ ಮನೆಯನ್ನ ಕಟ್ಕೋತಾ ಇರ್ತಾರೆ, ನಿರ್ಮಿಸಬೇಕಾದ್ರೆ ಅದರ ಸುತ್ತಮುತ್ತ ಹಾದು ಹೋದಂತಹ ವಿದ್ಯುತ್ ಲೈನ್ಗಳ ಬಗ್ಗೆ ಗಮನ ಹರಿಸ್ಬೇಕು. ನಿಯಮಾನುಸಾರ ಸೂಕ್ತರ ಅಂತರ ಏನು ಸುರಕ್ಷಿತ ಅಂತರ ಇರುತ್ತಲ್ಲ ಅದನ್ನ ಕಾಪಾಡಿಕೊಂಡು ಏನು ಕಟ್ಟಡ ನಿರ್ಮಾಣ ಕೆಲಸವನ್ನು ಕೈಗೊಳ್ಬೇಕಾಗಿರುತ್ತೆ. ಯಾಕಂದ್ರೆ ಈಗ ಕಟ್ಟಡ ನಿರ್ಮಿಸಬೇಕಾದ್ರೆ ಏನಾಗಿರುತ್ತೆ, ಪ್ಲಾಸ್ಟರಿಂಗ್ ಮಾಡೋದಂತ ಇರುತ್ತೆ, ಪೇಂಟಿಂಗ್ ಅಂತ ಇರುತ್ತೆ. ಅವಾಗ ಏನು ಆ ಕಾರ್ಮಿಕರು ಬಂದಿರ್ತಾರಲ್ಲ ಕೆಲಸ ಮಾಡ್ಲಿಕ್ಕೆ ಹೋದಾಗ, ಈಗ ಪೇಂಟ್ ಬಾರ್ ಬೆಂಡಿಂಗ್ ವರ್ಕ್ ಮಾಡ್ತಿರ್ತಾ ಇರ ಏನು ಮಾಡ್ತಿರ್ತಾರೆ, ಅವಾಗೇನು ಅವ್ರಿಗೆ ತಿಳಿದೇನೆ ಆ ರಾಡ್ಗಳಾಗಲಿ ಆ ಪೇಂಟಿಂಗ್ ಬ್ರಷ್ ಪೇಂಟ್ ಮಾಡಬೇಕಾದ್ರೆ ಪೇಂಟಿಂಗ್ ಬ್ರಷ್ಗಳಾಗಲಿ ಆ ಸಮೀಪದಲ್ಲೇ ಹಾದು ಹೋಗೋದಂಥ ಲೈನ್ಗೆ ಸಂಪರ್ಕಕ್ಕೆ ಬಂದು ವಿದ್ಯುತ್ ಅಪಘಾತಗಳು ಆಗಿರುತ್ತದೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ಎಚ್ಚರ ವಹಿಸಬೇಕಾಗಿದೆ ಜನಸಾಮಾನ್ಯ.
1: ತಂತಿಗಳ ಬಗ್ಗೆ ಮಾತನಾಡೋಣ. ಈಗ ಹಳೆಯ ತಂತಿ ಅಥವಾ ಹಾಳಾದ ತಂತಿಗಳು, ವಿದ್ಯುತ್ ತಂತಿಗಳು, ಅದರ ಯಾವ ರೀತಿ ಕಾಳಜಿ ವಹಿಸಬೇಕು ಅಂಡ್ ಅದರಿಂದ ಆಗೋ ಯಾವೆಲ್ಲ ಅಪಘಾತಗಳು ಅದರ ಬಗ್ಗೆ?
0: ಮೊದಲನೇದಾಗಿ ನಾವು ನಿಯತ್ಕಾಲಿಕವಾಗಿ ಎಲ್ಲ ವಿದ್ಯುತ್ ಲೈನ್ಗಳನ್ನು ನಿರ್ವಹಣೆ ಮಾಡ್ಕೊಳ್ತಾ ಇರಬೇಕಾದ್ರೆ ಈ ಹಳೆಯ ಮತ್ತು ಹಾಳಾದ ವಿದ್ಯುತ್ ತಂತಿಗಳು ಏನಾಗಿರ್ತದೆ ಅಂದ್ರೆ ಅದು ದುರ್ಬಲಗೊಂಡಿರುತ್ತದೆ, ಅದರ ಕಾರ್ಯಕ್ಷಮತೆಯು ಕುಂಠಿತವಾಗಿರುತ್ತದೆ. ಈಗ ಅಂತ ಸಮಯದಲ್ಲಿ ಅದು ಯಾವುದೇ ಸಮಯದಲ್ಲಿ ಬೇಕಾದ್ರೂ ತುಂಡಾಗಿ ಬೀಳುವ ಚಾನ್ಸಸ್ ಇರುತ್ತೆ. ಅದರಿಂದ ಅದರ ಸಂಪರ್ಕಕ್ಕೆ ಬಂದು ಯಾರೇ ಬಂದರೂ ಅವರಿಗೆ ವಿದ್ಯುತ್ ಶಾಕ್ ಉಂಟಾಗುವ ಸಾಧ್ಯತೆಗಳಿರುತ್ತದೆ. ಕೆಲವೊಂದ್ಸಲ ಅವು ತಂತಿಗಳು ಕಟ್ಟಾಗಿ ಇನ್ನೆಲ್ಲೋ ಈಗ ಏನಾದರೂ ಗೇಟ್ ಮೇಲೆ ಅಥವಾ ಬೇರೆ ಇದ್ರ ಮೇಲೆ ಬಿದ್ದರೂ ಅವು ಪೂರಾ ಎಂಟೈರ್ ಸ್ಟ್ರಕ್ಚರ್ನು ಎನರ್ಜೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ನಿರ್ವಹಣೆ,
2: ಅವನ್ನ ನಿರ್ವಹಣೆ ಮಾಡೋದು ಮತ್ತು ಸೂಕ್ತ ಸಮಯದಲ್ಲಿ ಅವನ್ನ ಬದಲಾವಣೆ ಮಾಡಿ ಹೊಸದಾಗಿ ವೈರ್ಗಳನ್ನು ಅಳವಡಿಸಿಕೊಳ್ಳಬೇಕು.
1: ಸಪ್ತಾಹದ ಕುರಿತು ಮಾತನಾಡೋಣ. ಈಗ ಬಹಳ ಮುಖ್ಯವಾಗಿ ಈ ಒಂದು ಸಪ್ತಾಹದ ಏನಾದರೂ ಘೋಷವಾಕ್ಯ ಥೀಮ್ ಉಂಟಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಹಾ, ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಾ ಸಪ್ತಾಹ 2026 ಘೋಷವಾಕ್ಯ ಏನಿದೆ ಅಂದ್ರೆ ಇಂದಿನ ಜಾಗರೂಕತೆ ನಾಳಿನ ಸುರಕ್ಷತೆ, ಟುಡೇಸ್ ಅವೇರ್ನೆಸ್ ಟುಮಾರೋಸ್ ಪ್ರಿವೆನ್ಷನ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಈ ಒಂದು ಸಪ್ತಾಹದ ಕುರಿತು ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಂದ್ರೆ ಶಾಲಾ ಕಾಲೇಜ್ ಮಕ್ಕಳಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಲಿಕ್ಕೆ ಆಕ್ಟಿವಿಟೀಸ್ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಈ ವರ್ಷ ನಾವು ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಾದ ಈ ಬಸ್ ನಿಲ್ದಾಣಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಹಾಸ್ಪಿಟಲ್ಗಳಲ್ಲಿ, ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಲ್ಲಿ ಜನ ಜಾಸ್ತಿ ಜಮಾ ಆಗೋ ಚಾನ್ಸಸ್ ಇದೆ, ಆಮೇಲೆ ಜನರಲಿ ಪಬ್ಲಿಕ್ ಮೂವ್ಮೆಂಟ್ ಇಲ್ಲಿ ಜಾಸ್ತಿ ಇದೆ, ಅಲ್ಲಿ ನಮಗೆ ಜನ ಜಾಸ್ತಿ ಸಿಗ್ತಾರೆ ಅವರಿಗೆ ತಿಳುವಳಿಕೆ ನೀಡೋದಕ್ಕೆ. ಅಲ್ಲಿ ನಾವು ಅಲ್ಲೇ ಸುತ್ತಮುತ್ತ ಇರೋ ಈ ಎಲೆಕ್ಟ್ರಿಕ್ ಸಾಕೆಟ್ಸ್, ಪ್ಲಗ್ ಮತ್ತು ಸ್ವಿಚ್ ಬೋರ್ಡ್ ಅಂದರೆ ಏನು ಅಂತ, ಅಲ್ಲಿ ಯಾವ್ಯಾವ ವಿದ್ಯುತ್ ಸ್ಥಾವರಗಳಲ್ಲಿ ಯಾವ್ಯಾವ ನಮಗೆ ಅಲ್ಲ ಲಭ್ಯತೆ ಇದೆಯೋ ಅವನ್ನ ನೋಡಿಬಿಟ್ಟು ಅವರಿಗೆ ನಾವು ತಿಳಿಸ್ತಾ ಇದ್ದೀವಿ. ಲೈವ್ ಡೆಮೋ ಏನು ಇದರಲ್ಲಿ ಕೊಡೋಕ್ಕಾಗಲ್ಲ, ನಾವು ಈ ಕಾರಣದಿಂದ ಈ ಥರ ಮಾಡಿದರೆ ಯಾವ್ಯಾವ ಸಂಭಾವನೆಗಳಿರದೆ

0: ಅಪಘಾತ ಆಗೋ ಸಂಭವನೆಗಳೇನಿದೆ, ನಾವು ಹೆಂಗೆ ನಾವು ಅದರಿಂದ ಬಚಾವಾಗಬೇಕು ಅಂತ ಹೇಳಿ ಅವರಿಗೆ ಸಾರ್ವಜನಿಕರಿಗೆ ಮಾಹಿತಿ ಮತ್ತೆ ಈ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ಮಕ್ಕಳು ಏನೇನು ಮಾಡಬಾರ್ದು ಸ್ಕೂಲಲ್ಲಿ ಆಯಿತು ಮತ್ತೆ ಮನೆಗಳಲ್ಲಿ ಆಯಿತು ಅಂದರೆ ಆ ಮಗು ಕಲಿತು ಹೋದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಇನ್ನೂ ಇರೋರ ಹತ್ರನೂ ಅದನ್ನ ಹೇಳ್ಬೋದು, ಹಂಚ್ಕೋಬಹುದು. ಅವ್ರಿಗೆ ಹೇಳ್ತೀವಿ ನಾವು ಈ ಮಕ್ಕಳಿಗೆಲ್ಲ ನಾವೇನೇನು ಹೇಳಿ ತಿಳಿಸ್ತೀವೋ ಅದನ್ನ ನೀವು ಸುತ್ತಮುತ್ತ ಇರೋ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ನೇಬರ್ಸ್ಗೆ ಎಲ್ಲಾನು ಇದನ್ನ ಮಾಹಿತಿ ಹೇಳೋದ್ರಿಂದ ಇದು ಆಲ್ಮೋಸ್ಟ್ ಎಲ್ಲ ನಮಗೆ ಎಂಟೈರ್ ರೇಂಜ್ ಕವರ್ ಆಗಿಬಿಡುತ್ತೆ ಪಬ್ಲಿಕ್.
1: ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿ ಅವರು ಹಾಗೂ ಅವರೊಂದಿಗೆ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು. ಕಾರ್ಯಕ್ರಮದಲ್ಲಿ ಈಗ ಮಕ್ಕಳ ಬಗ್ಗೆ ತಾವು ಹೇಳಿದ್ರಿ ರೇಣುಕಾ ಅವರೇ, ಅಂತ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರಶ್ನೆ, ಮಕ್ಕಳನ್ನು ವಿದ್ಯುತ್ ಅಪಾಯಗಳಿಂದ ರಕ್ಷಿಸಲು ಪೋಷಕರು ಏನ್ ಮಾಡಬಹುದು ಅದರ ಬಗ್ಗೆ?
0: ಪೋಷಕರು ಈಗ ಯಾವ ಮನೆ ಕಟ್ಟಿಸ್ಬೇಕಾದ್ರೆ ಏನಂತಂದ್ರೆ ಮಕ್ಕಳಿಗೆ ಸಿಗದೆ ಹೈಟ್ ರೆಗ್ಯುಲರ್ ಆಗಿ ಒಂದು 5 ಅಡಿ ಮೇಲೇನೆ ಸ್ವಿಚ್ ಬೋರ್ಡ್, ಹೊಸ ಮನೆಗಳಲ್ಲಿ ಸ್ವಿಚ್ ಬೋರ್ಡ್ ಆಯ್ತು, ಪ್ಲಗ್ ಪಾಯಿಂಟ್ ಆಯ್ತು, ಯಾವುದೇ ಅದನ್ನ 5 ಅಡಿಕ್ಕಿಂತ ಮೇಲೆ ಅಳವಡಿಸ್ಕೊಳ್ಬೇಕು. ಈಗ ಹೊಸದಾಗಿ ಬಂದಿದೆ ಫ್ಯಾನ್ಸಿ ಅದೆಲ್ಲ ಇಲ್ಯುಮಿನೇಷನ್ಸ್ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ, ಅವು ಮಕ್ಕಳಿಗೆ ಸಿಗೋ ಅಂತರದಲ್ಲೇ ಇದಾವೆ, ಸ್ವಿಚ್ ಆಫ್ ಇಡಕ್ಕೂ ಆಗಲ್ಲ ಕೆಲವೊಂದು. ಆ ಸಂದರ್ಭದಲ್ಲಿ ಅವ ಕುತೂಹಲಕ್ಕೆ ಅವನ್ನ ಮುಟ್ಟಿ ಬೆರಳು ಅದರಲ್ಲಿ ಹಾಕೋಕೆ ಸಾಕೆಟ್ ಒಳಗಡೆ ಹಾಕಿರೋದು ಸುಮಾರು ನಮ್ಮ ಹತ್ರ ವರದಿ ಆಗಿದೆ ನಮ್ಮ ಜಿಲ್ಲೆಲೇನೆ. ಸೊ ಹಂಗಾಗಿ ಆ ಫ್ಯಾನ್ಸಿ ಬಿಡಿ, ಸ್ವಲ್ಪ ಸುರಕ್ಷತೆ ಅಂತರವನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಿಮ್ಮ ಸಾಕೆಟ್ ಫ್ಯೂಸಸ್ ಏನಿದೆ 5 ಅಡಿ ಮೇಲೆ, ಅಂದ್ರೆ ಆ ಟೈಮಿಗೆ 5 ಅಡಿ ಮುಟ್ಟಿಸೋಷ್ಟೊಳಗಡೆ ಮಕ್ಕಳನ್ನು ಅವ್ರಿಗೂ ಜಾಗರೂಕತೆ ಬಂದಿರುತ್ತೆ, ತಿಳುವಳಿಕೆ ಬಂದಿರುತ್ತೆ, ಅದನ್ನು ಮುಟ್ಟಬಾರ್ದು ಅನ್ನೋದು ಅವ್ರಿಗೂ ಗೊತ್ತಾ ಇರುತ್ತೆ. ಬಟ್ ಅಲ್ಲಿವರೆಗೂ ನಾವು ಅವ್ರನ್ನ ಕಾಪಾಡಬೇಕು. ಸೊ ಹಂಗಾಗಿ ಇದು ಒಂದು ಏನಂತಂದ್ರೆ ನೀವು 5 ಅಡಿ ಮೇಲೇನೆ ಅವನ್ನ ಸಾಕೆಟ್ಗಳನ್ನ ಅಳವಡಿಸ್ಕೊಳ್ಬೇಕು, ಮನೆಯಲ್ಲಿ ಆಯ್ತು, ಕೈ ಕಚೇರಿಗಳಲ್ಲಾಯ್ತು, ಯಾವುದೇ ಕೈಗಾರಿಕೆಗಳಲ್ಲಿ ಕೂಡ ಆಯ್ತು. ಆಮೇಲೆ ಮಕ್ಕಳಿಗೆ ಸುತ್ತಮುತ್ತ ಆಟ ಆಡಕ್ಕೆ ಹೋದಾಗ ಅವ್ರು ಯಾವ ಗ್ರೌಂಡ್ ಹೋಗ್ತಾ ಇದ್ದಾರೆ, ಸ್ವಲ್ಪ ಪೋಷಕರು ಏನಂದ್ರೆ ಎಲ್ಲಿಗೆ ಆಟ ಆಡಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ಬೇಕು. ಲೈನ್ಗೆ ಈಗ ಆಟ, ಈಗ ರೀಸೆಂಟ್ ಆಗಿ ನಮ್ಮ ಚಿಕ್ಕೋಡಿ ತಾಲೂಕಲ್ಲಿ ಲಾಸ್ಟ್ ಮಂತ್ ಆಗಿದೆ, ಒಂದು 7 ಇಯರ್ಸ್ ಮಗು ಗರ್ಲ್ ಅಂಡ್ ಬ್ರದರ್ 9 ಇಯರ್ಸ್ ಅವನಿಗೆ, ಅವನು ಸ್ವಲ್ಪ ದೊಡ್ಡವನಿದ್ದಾನೆ. ಈಗ ಏಪ್ರಿಲ್ ಅಲ್ಲಿ ರಜೆ ಇದ್ದಾಗ ಏನಾಯ್ತು ಅಂದ್ರೆ ಅವರು ಹಗ್ಗ ತಗೊಂಡು ಹಿಂಗೆ ಎಸಿತಾ ಇದ್ದಾರೆ ಅದಕ್ಕೆ ಕಲ್ಲು ಕಟ್ಟಿ ಆಟ ಆಡೋದಕ್ಕೆ ಅಷ್ಟೇ. ಅದು ಅದು ವೈರಿಗೆ ನಾವು ಹಾಕ್ಬೋದಾ, ಅದು ಅದರೊಳಗಡೆ ಸಿಕ್ಕಕೊಳ್ಳುತ್ತಾ ಅಂತ ನೋಡೋದಕ್ಕೆ ಹಗ್ಗ ತಗೊಂಡು ಅದಕ್ಕೆ ಕಲ್ಲು ಕಟ್ಟಿ ವೈರ್ಗೆ ಹಾಕ್ತಾ ಇದ್ದಾರೆ. ಅದು ಒಂದು ವೈರ್ಗೆ ಟಚ್ ಆಗಲಿಲ್ಲ, 2 ವೈರ್ನ ತಗೊಂಡು ಟಚ್ ಆಯ್ತು, ಅದು ಹಗ್ಗ ಕೆಳಗೆ ಬೀಳಲಿಲ್ಲ, ಅದು ಅಲ್ಲೇ ಸಿಕ್ಕಕೊಳ್ತು. ಈಗ ಮಹಡಿ ಮೇಲೆ ಹತ್ತಿ ಅದೇ ಹಗ್ಗನ, ಅಯ್ಯೋ ಈಗ ನೆಕ್ಸ್ಟ್ ಆಡಕ್ ಬೇಕಲ್ಲ, ಇನ್ನು ಹಗ್ಗ ಅಲ್ಲಿ ಸಿಕ್ಕಕೊಂಡ್ಬಿಟ್ಟಿದೆ, ಅದನ್ನ ತೆಗಿಯೋಣ ಅಂತ ಇಬ್ರು ಹೋಗ್ಬಿಟ್ಟಿದ್ದಾರೆ. ಆ ಮಗು ಏನಿದೆ ಗರ್ಲ್, ಅವಳು ಅದು ಹಗ್ಗ ಹಿಡ್ಕೊಂಡು ಹೇಳ್ಕೊಂಡಿದ್ದಾಳೆ, ಅದು ಹೈ ಟೆನ್ಷನ್ 11 KV ಲೈನ್. ಸೊ ಅವಳಿಗೆ ಶಾಕ್ ಹತ್ತಿ ಅವಳ ಹಿಂಗ್ ಶೇಕ್ ಆಗ್ತಿದ್ದಾಳೆ. ಆಮೇಲೆ ಅವಳನ್ನ ಬಿಡಿಸ್ಕೊಳಕ್ಕೆ ಅವನ ಅಣ್ಣನೂ ಹೋಗಿದ್ದಾನೆ 9 ಇಯರ್ಸ್. ಅವನಿಗೆ ಇಬ್ರಿಗೂ ರಿಪಲ್ಸ್ ಆಗಿದೆ, ಲೈನ್ ಟ್ರಿಪ್ ಆಗಿದೆ, ಬಟ್ ಆ ಮಗು ಗರ್ಲ್ ಉಳಿಲಿಲ್ಲ, ಹುಡುಗ ಉಳಿದಿದ್ದಾನೆ. ಈ ತರ ಅಂದ್ರೆ ಮಕ್ಕಳು ಎಲ್ಲಿ ಆಡ್ತಾ ಇದ್ದಾರೆ ಅನ್ನೋದನ್ನ ಪೋಷಕರು ದಯವಿಟ್ಟು ತಾವು ಅದನ್ನ ಗಮನಿಸ್ರಿ ಅಂತ, ಎಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ. ಮಕ್ಕಳಲ್ಲಿ ನಾವು ಹೇಳಿರ್ತೀವಿ, ಇದನ್ನೆಲ್ಲ ಜಾಗೃತಿ ಮೂಡಿಸಿರ್ತೀವಿ, ಅದಕ್ಕೆ ನಾವು ಶಾಲೆಗಳಲ್ಲೇ ಜಾಸ್ತಿ ಅವೇರ್ನೆಸ್ ಪ್ರೋಗ್ರಾಮ್ ಹಾಕೊಂಡಿದೀವಿ ಈ ವರ್ಷ.
1: ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಈ ಒಂದು ವಿಷಯದ ಕಾರ್ಯಕ್ರಮದಲ್ಲಿ ರಶ್ಮಿ ಹನ್ಸಿ ಅವರು ಹಾಗೂ ರೇಣುಕಾ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಕರೆಂಟ್ ಶಾಕ್ ಬಗ್ಗೆ ತಾವು ಮಾತನಾಡಿದ್ರಿ, ಅಂತ ಸಂದರ್ಭದಲ್ಲಿ ಈ ವಿದ್ಯುತ್ ಶಾಕ್ ಉಂಟಾದಾಗ ಅಥವಾ ಆದಾಗ ಆ ಒಂದು ಅಪಘಾತ ಆದಾಗ ಕೈಗೊಳ್ಳಬೇಕಾದ ಪ್ರಾಥಮಿಕ ಚಿಕಿತ್ಸೆ ಯಾವುದು ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
2: ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ವಿದ್ಯುತ್ ಶಾಕ್ ಆಗಿದೆ ಅಂತ ಹೇಳಿದಾಗ ಗಾಬರಿ ಆಗುವುದು ಸಹಜ. ಈಗ ಅವ್ರ ಜೊತೆ ಯಾರೇ ಇರಲಿ ಏನ್ ಮಾಡಲಿಕ್ಕೆ ಹೋಗ್ತಾರೆ ಅಂದ್ರೆ ಆದಷ್ಟು ಅವ್ರನ್ನ ಡೈರೆಕ್ಟ್ ಆಗಿ ಕೈಯಿಂದಾನೇ ಎಳ್ಕೊಳ್ಳಕ್ಕೆ ಹೋಗ್ತಾರೆ, ಅದರಿಂದ ಏನಾಯ್ತು ಏನಾಯ್ತು ಅಂತ ಹೇಳಿ ಗಾಬರಿಯಲ್ಲಿ ಅದನ್ನ ಮಾಡ್ತಾರೆ. ಬಟ್ ಆ ಮೊಮೆಂಟ್ ಅಲ್ಲಿ ಆ ಕೆಲಸನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಆ ವ್ಯಕ್ತಿಗೆ ಶಾಕ್ ತಗಲಿದೆ ಅಂದ್ರೆ ನೀವು ಅವ್ರನ್ನ ಬರಿಗೈಯಲ್ಲಿ ನೀವು ಮುಟ್ಲಿಕ್ಕೆ ಹೋದ್ರೆ ಆ ಶಾಕ್ ನಿಮಗೂ ತಾಗ್ಲೋ ಚಾನ್ಸಸ್ ಏನು ಸಾಧ್ಯತೆ ಇದ್ದೇ ಇರುತ್ತೆ ಅದು. ಹಾಗಾಗಿ ಮೊದಲನೇದಾಗಿ ಸಾಧ್ಯ 10 ಮೀಟರ್ ಅಂತರದಲ್ಲಿ ನಿಂತು, ದೂರ ನಿಂತು ಸಾಧ್ಯವಿದ್ರೆ ನಿಯರ್ ಬೈ ಏನಿರುತ್ತಲ್ಲ ಅದನ್ನ ವಿದ್ಯುತ್ತನ್ನ ಕಡಿತಗೊಳಿಸಲಿಕ್ಕೆ ನೋಡ್ಬೇಕು. ಅದನ್ನ ವಿದ್ಯುತ್ತನ್ನ ಏನು ಸಂಪರ್ಕ ಕಡಿತಗೊಂಡ ನಂತರ ಏನಿದೆ ಆ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಬರಿಗೈಯಿಂದಾನೆ ಮುಟ್ಟದೆ ಈಗ ಕೋಲು ಅಥವಾ ಮರದ ಏನಿರುತ್ತಲ್ಲ ತುಂಡು ಅದನ್ನ ತಗೊಳ್ಬೇಕು, ಇಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಏನಿರುತ್ತಲ್ಲ ಅದನ್ನ ಅಥವಾ ಒಣ ಬಟ್ಟೆ ಇರುತ್ತಲ್ಲ ಅದರಿಂದ ಆ ವ್ಯಕ್ತಿನ ಸರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅಂತ ಸಮಯದಲ್ಲಿ ನೀವೇನೇ ಈಗ ಮೆಟಾಲಿಕ್ ಆಬ್ಜೆಕ್ಟ್ ಏನಾದ್ರೂ ತಗೊಂಡ್ರಿ ಅಂದ್ರೆ ಅದು ನಿಮಗೂ ಕೂಡ ವಿದ್ಯುತ್ ತಗಲೋ ಚಾನ್ಸಸ್ ಇರುತ್ತೆ. ಆಗಿರುತ್ತೆ. ಹಾಗಾಗಿ ಫಸ್ಟ್ ಅದನ್ನ ವಿದ್ಯುತ್ ಸಂಪರ್ಕ ಕಡಿತಗೊಳಿಸ್ಬೇಕು, ನಂತರ ಆ ವ್ಯಕ್ತಿನ ಮರದ ಕೋಲಿನಿಂದ ನೀವು ದೂರ ತಳ್ಳಬೇಕು, ಆಮೇಲೆ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಸ್ಥಳೀಯ ಇವರಿಗೆ ಚಿಕಿತ್ಸೆ ಕೊಡಿಸಬೇಕಾಗಿರುತ್ತದೆ.
1: ಕೈಗಾರಿಕೆಗಳು ಮತ್ತು ಕಚೇರಿಗಳಲ್ಲಿ ವಿದ್ಯುತ್ ಸುರಕ್ಷತೆಗೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
2: ಏನಿದೆ ಅಂದ್ರೆ ನಮ್ಮ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರದ ಸುರಕ್ಷತಾ ಹಾಗೂ ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದ ಕ್ರಮಗಳು ನಿಬಂಧನೆಗಳು 2023 ಅನುಗುಣವಾಗಿ ಕೈಗಾರಿಕೆ ಮತ್ತು ಕಚೇರಿಗಳಲ್ಲಿ ತಮ್ಮ ವಿದ್ಯುತ್ ಸ್ಥಾವರಗಳನ್ನು ನಿರ್ವಹಣೆ ಮಾಡಬೇಕಾಗಿರ್ತದೆ.
1: ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಈ ಒಂದು ವಿಷಯದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ರಶ್ಮಿ ಹನ್ಸಿ ಅವರು ಹಾಗೂ ರೇಣುಕಾ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಒಂದು ವೀಕ್ನ ಬಗ್ಗೆ ನಾವು ಮಾತನಾಡೋಣ. ಈ ವೀಕಿನ ಬಗ್ಗೆ, ಈ ಸಪ್ತಾಹ ಬಗ್ಗೆ ಜನರು ಎಷ್ಟು ಜಾಗೃತರಾಗಿದ್ದಾರೆ ಅದರ ಬಗ್ಗೆ?
2: ಈಗ ವಿದ್ಯುತ್ ಅನ್ನೋದು ಒಂದು ಅಗೋಚರ ಶಕ್ತಿ, ಅದು ನಮ್ಗೆ ಮಿತ್ರನೂ ಹೌದು ಶತ್ರುನೂ ಹೌದು. ಅದನ್ನ ಬಳಸಬೇಕಾದ್ರೆ ನಾವು ಕೆಲವೊಂದು ಅತ್ಯಂತ ಸರಳ ಕ್ರಮಗಳನ್ನ ಅನುಸರಿಸ್ತಾ ಹೋದ್ರೆ ಈ ವಿದ್ಯುತ್ ಅಪಘಾತಗಳನ್ನ ತಡೆಗಟ್ಟಬಹುದಾಗಿದೆ. ಈಗ ಜನರಲ್ಲಿ ಜಾಗೃತೆ ಇದೆ ಇಲ್ಲ ಅಂತಲ್ಲ, ಬಟ್ ಏನ ಆ ಮೊಮೆಂಟ್ಗೆ ಏನು ಅವರು ಹೇಗೆ ರಿಯಾಕ್ಟ್ ಮಾಡ್ತಾರಲ್ಲ ಅದ್ರ ಮೇಲೇನೆ ಹೋಗ್ತದೆ. ಎಲ್ಲಿ ಈಗ ಕೆಲವೊಂದ್ಸಲ ಮಕ್ಕಳು ಚಾವಣಿ ಮೇಲೆ ಆಟ ಆಡ್ತಿರ್ತಾರೆ, ಇವರು ಆಗ್ಲೇ ಮೇಡಮ್ ರೇಣುಕಾ ಮೇಡಮ್ ಅವರು ಹೇಳ್ದಾಗ್ಲೆ ಕುತೂಹಲಕ್ಕೆ ಏನೋ. ಈಗ ಒಣ್ಣೂರಂತ ಒಂದು ಊರಲ್ಲಿ ಒಬ್ಬ ಹುಡುಗ ಏನ್ ಮಾಡಿದಾನೆ, ಈ ಲೈನ್ ಮಧ್ಯದಲ್ಲಿ ಕೈಗೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ ನೋಡ್ಲಿಕ್ಕೆ ಹೋಗಿದ್ರೆ, ಮುಟ್ಟಿದ್ರೆ ಏನಾಗುತ್ತೆ ಅಂತ ನೋಡೋ. ಕೆಟ್ಟ ಕುತೂಹಲ, ಕುತೂಹಲ ಇರ್ಬೇಕು ಒಳ್ಳೇದು, ಬಟ್ ಈ ತರ ಇರಬಾರ್ದು. ಸೊ ಇವೇನು ಒಂಥರ ಏನು ಕ್ಷುಲ್ಲಕ ಕಾರಣಕ್ಕೆ ಎಷ್ಟೋ ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಆದಷ್ಟು ಎಷ್ಟು ಎಚ್ಚರಿಕೆ ವಹಿಸಿ ನಾವು ಬಳಸ್ತೀವಿ ಅಷ್ಟು ನಮಗೆ ಒಳ್ಳೆಯದು, ನಮ್ಮ ಕುಟುಂಬಕ್ಕೂ ಒಳ್ಳೆಯದು.
1: ಎಲೆಕ್ಟ್ರಾನಿಕ್ ಡಿವೈಸಸ್ಗಳ ಬಗ್ಗೆ ಮಾತನಾಡೋಣ. ಈ ವಿದ್ಯುತ್ ಉಪಕ್ರಮಗಳನ್ನು ಬಳಸುವಾಗ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಅದರ ಬಗ್ಗೆ ತಿಳಿಸಬಹುದು?
2: ಮೊದಲನೇದಾಗಿ ಭಾರತೀಯ ಗುಣಮಟ್ಟ ಸಂಸ್ಥೆಯ ಪ್ರಮಾಣೀಕೃತ ವಿದ್ಯುತ್ ಉಪಕರಣ ಕೇಬಲ್, ವೈರ್ ಅಥವಾ ಸುರಕ್ಷತಾ ಉಪಕರಣ ಬಳಸದೇ ಇರುವುದು. ಈಗ ಯಾವುದೇ ಒಂದು ನಾವು ವಿದ್ಯುತ್ ಉಪಕರಣ ತರ್ತೀವಿ ಅಂದರೆ ಅದಕ್ಕೆ ಏನು ಒಂದು ISI ಸರ್ಟಿಫಿಕೇಟ್ ಇರೋ ಉಪಕರಣನ ಬಳಸಬೇಕಾಗಿರುತ್ತದೆ. ಈಗ ಲೋಕಲ್ ಸಿಗುತ್ತೆ, ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ತಂದು ಬಳಸಲಿಕ್ಕೆ ಹೋದಾಗ ಅದರಿಂದ ಅನಾಹುತನೇ ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ಪ್ರಮಾಣೀಕೃತ ಉಪಕರಣಗಳನ್ನೇ ಬಳಸಬೇಕು.
1: ಈಗ ಬಹಳ ಮುಖ್ಯವಾಗಿ ಈ ಒಂದು ಬೆಂಕಿ ಕಾಣಿಸುತ್ತೆ ಅಲ್ವಾ, ಸಾಮಾನ್ಯವಾಗಿ ನಾವು ನೋಡಿರ್ತೇವೆ ಉಪಕ್ರಮಗಳು ಬಳಸುವಾಗ ಬೆಂಕಿ ಒಮ್ಮೆ ಬಂದ್ಬಿಡುತ್ತೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಬಹಳ ಜನ ನೀರು ಹಾಕ್ಲಿಕ್ಕೆ ಹೋಗ್ತಾರೆ,
2: ಅದು ಆ ಕೆಲಸ ಮೊದಲು ಮಾಡಬಾರ್ದು, ನೀರು ಹಾಕ್ಬಾರ್ದು. ಆದ್ರೆ ಆಗ್ಲೇ ಹೇಳ್ದಂಗೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿ. ಸೊ ಅಂತ ಟೈಮ್ನಲ್ಲಿ ಮೈನ್ಸ್ ಸ್ವಿಚ್ ಆಫ್ ಮಾಡಬೇಕು, ಸ್ವಿಚ್ ಆಫ್ ಮಾಡಿ ಆದಷ್ಟು ಹೊರಗಡೆ ಬರಬೇಕು. ಅದರಿಂದ ಬಂದು ಏನು ಈಗ ಬೆಂಕಿ ಏನು ಅಲ್ಪ ಪ್ರಮಾಣದಲ್ಲಿ ಏನಾದರೂ ಆಗಿತ್ತಂದ್ರೆ ಒನ್ಸ್ ನೀವು ಪವರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡಿದ ಮೇಲೆ ನೀವು ಅದನ್ನು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಏನಿರುತ್ತಲ್ಲ ಅದನ್ನು ಬಳಸಿ ಬೆಂಕಿನ ನಂದಿಸ್ಬೇಕು. ಈಗ ಭಾರೀ ಗಾತ್ರದಲ್ಲಿ ಏನಾದರೂ ಅದು ಬೆಂಕಿ ಸ್ಪ್ರೆಡ್ ಆಗಿರುತ್ತೆ ಅಥವಾ ವ್ಯಾಪಿಸಿರುತ್ತೆ ಅಂದರೆ ನೀವು ಇಮಿಡಿಯೇಟ್ ಏನು ಇವ್ರು ಇರ್ತಾರಲ್ಲ ಫೈರ್ ಸ್ಟೇಷನ್ ಡಿಪಾರ್ಟ್ಮೆಂಟ್ನ ಅವರಿಗೆ ಕರೆಸಿ ಅವರ ಸಹಾಯದಿಂದ ನೀವು ಬೆಂಕಿಯನ್ನು ನಂದಿಸ್ಬೇಕು.
1: ಅರ್ಥಿಂಗ್ ಅಂದ್ರೇನು ಅಂಡ್ ಅರ್ಥಿಂಗ್ ಮಹತ್ವದ ಕುರಿತು ಸ್ವಲ್ಪ ತಿಳಿಸಬಹುದು?
0: ಅರ್ಥಿಂಗ್ ಅಂದರೆ ಭೂ ಸಂಪರ್ಕ ಅಂತೀವಿ ನಾವು ಕನ್ನಡದಲ್ಲಿ. ಅರ್ಥಿಂಗ್ ಯಾವುದೇ ಈ ಮನೆ ಡೊಮೆಸ್ಟಿಕ್ ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಇನ್ಸ್ಟಾಲೇಷನ್ಗಳಲ್ಲಿ ಅರ್ಥಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಲೈಫ್ ಸೇವಿಂಗ್ ಡ್ರಗ್ ಅಂತೀವಲ್ಲ, ಈಗ ಮೆಡಿಕಲ್ ಟರ್ಮಲ್ಲಿ ಏನಾದರೂ ಲೈಫ್ ಸೇವಿಂಗ್ ಡ್ರಗ್ ಅಂತ ಇದ್ದರೆ ಅದು ನಮ್ಮ ವಿದ್ಯುತ್ ಇಲಾಖೆಯಲ್ಲಿ ಲೈಫ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ ಅನ್ಬೋದು ಅಥವಾ ಪ್ರೊಸೀಜರ್. ಇಟ್ ಈಸ್ ಎ ಲೈಫ್ ಸೇವಿಂಗ್ ಪ್ರೊಸೀಜರ್ ಆ್ಯಕ್ಚುಲಿ ಭೂ ಸಂಪರ್ಕ. ಯಾ ನಮ್ಮ ಈ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಬಗ್ಗೆ ನೀವು ಆವಾಗಲೇ ಕೇಳಿದ್ರಿ, ಟಿವಿ, ರಿಫ್ರಿಜರೇಟರ್, ಮಿಕ್ಸರ್, ಗ್ರೈಂಡರ್ಸ್, ಆ ಥರ್ಡ್ ಪಿನ್ ಅಂತ ಒಂದು ನೀವು ನೋಡಿರ್ಬೋದು ಸಾಮಾನ್ಯವಾಗಿ, ಕೆಳಗಡೆ ಎರಡು ಚಿಕ್ಕದಿರುತ್ತೆ ಮೇಲೆ ಒಂದು, ಅದು ಅರ್ಥಿಂಗ್ ಪಾಯಿಂಟ್ ಅಂತೀವಿ. ಆ ಅರ್ಥಿಂಗ್ ಪಾಯಿಂಟನ್ನ ಏನು ಮಾಡಬೇಕು, ಭೂ ಸಂಪರ್ಕಗೊಳಿಸಬೇಕು. ನಮ್ಮ ಮನೆಯಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಎಲ್ಲ ವಿದ್ಯುತ್ ಮೋಟರ್, ವಿದ್ಯುತ್ ಉಪಕರಣಗಳನ್ನು ಒಂದು ಭೂ ಸಂಪರ್ಕದ ಪೈಪಿಗೆ ಅಳವಡಿಸಿ ಅದನ್ನು ನಿಯಮಿತವಾಗಿ ಮತ್ತೆ ಯಾವ ಪ್ರೊಸೀಜರ್ ಇದೆ ಅದನ್ನು ಉಪ್ಪು ಹಾಕೋದು, ಕಲ್ಲಿದ್ದಲು ಹಾಕಿ ಅದನ್ನು ಪ್ರೊಸೀಜರ್ ಪ್ರಕಾರ ಅರ್ಥಿಂಗ್ ಮಾಡಿದರೆ ಎನಿ ಫಾಲ್ಟ್ ಕರೆಂಟ್ ಅಟ್ ಎನಿ ಟೈಮ್ ಫಾಲ್ಟ್ ಕರೆಂಟ್ ಈಸಿಯಾಗಿ ಭೂಮಿಗೆ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಫಾರ್ ಎಕ್ಸಾಂಪಲ್ ಗ್ರೈಂಡರಲ್ಲೇ ಒಂದು ಫಾಲ್ಟ್ ಆಯಿತು, ಅದು ಗ್ರೈಂಡ್ರು ಭೂ ಸಂಪರ್ಕ ಕರೆಕ್ಟ್ ಆಗಿ ಮಾಡಿದ್ರೆ ಆ ಫಾಲ್ಟ್ ಕರೆಂಟು ಡೈರೆಕ್ಟ್ ಭೂಮಿಗೆ ಹೋಗುತ್ತೆ, ಗ್ರೈಂಡರ್ ಮುಟ್ಟಿದವರಿಗೆ ಏನೂ ಆಗಲ್ಲ. ಅಷ್ಟು ಅಂದ್ರೆ ಲೈಫ್ ಸೇವ್ ಮಾಡುತ್ತೆ. ಆಮೇಲೆ ಆ ಇನ್ಸ್ಟ್ರೂಮೆಂಟ್ಗೂ ಏನಾಗಲ್ಲ. ಈಗ ಟಿ ವಿ ಆಗಿರ್ಬೋದು, ಇದೊಂದು ಮಾಡುತ್ತೆ. ಆಮೇಲೆ ಅದನ್ನ ವೋಲ್ಟೇಜ್ ಫ್ಲಕ್ಚುಯೇಷನ್ ಅಂತ ನೀವು ಕೇಳಿರ್ಬೋದು ಸಾಮಾನ್ಯವಾಗಿ, ಇದು ವರ್ಡ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಕೂಡ ಇದು ತಡೆಯುತ್ತೆ. ಸ್ಟೇಬಲ್ ಈಗ 230 volts ಸಿಂಗಲ್ ಫೇಸ್ ಡೊಮೆಸ್ಟಿಕ್ ಮನೆಯಲ್ಲಿ ಇರುತ್ತೆ, ಅದು 230 to 235-40 ವರೆಗೂ ಮೇಂಟೈನ್ ಮಾಡುತ್ತೆ ಅರ್ಥಿಂಗ್ ಪರ್ಫೆಕ್ಟ್ ಆಗಿದ್ರೆ. ನೀವು ಅರ್ಥಿಂಗ್ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು 250-260 ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಿ ಈ ಏನು ಇನ್ಸ್ಟ್ರೂಮೆಂಟ್ಸ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ಇದಾವೋ ಅವು ಸುಡುವಂತ ಚಾನ್ಸಸ್. ಲೈಟ್ನಿಂಗ್ ಟೈಮಲ್ಲೂ ಅಷ್ಟೇನೆ. ಈ ಹೈ ರೈಸ್ ಬಿಲ್ಡಿಂಗ್ಸ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಇದೆ. ಹೈ ರೈಸ್ ಬಿಲ್ಡಿಂಗ್, ಪ್ರತಿಯೊಂದು ಬಿಲ್ಡಿಂಗ್ 15 meter ಕಿಂತ ಹೈಟ್ ಇರೋ ಪ್ರತಿಯೊಂದು ಬಿಲ್ಡಿಂಗ್ನ ಅರ್ಥಿಂಗ್

0: ಮಾಡ್ಕೊಂಡಿರ್ಬೇಕು. ಅರ್ತ್ ಲೈಟ್ನಿಂಗ್ ಅರೆಸ್ಟರ್ ಅಂತ ಅಂತೀವಿ ಅದನ್ನ. ಅದೇನಿಲ್ಲ, ಜಸ್ಟ್ ಡೈರೆಕ್ಟ್ ಆಗಿ ಆ ಪಾಯಿಂಟ್ ನ ಅರ್ತ್ ಮಾಡಿರ್ತಾರೆ. ಯಾವುದೇ ಬಿಲ್ಡಿಂಗ್ ನ ಯಾವುದೇ ಸ್ಟ್ರಕ್ಚರ್ ಬೇರೆ ಯಾವುದೇ ಉಪಕರಣಕ್ಕೂ ಟಚ್ ಆಗದೇನೆ ಆ ಲೈಟ್ನಿಂಗ್ ಅರೆಸ್ಟರ್ ಅನ್ನೋ ಉಪಕರಣನ ಸೀದಾ ಬಂದು ಭೂ ಸಂಪರ್ಕಗೊಳಿಸಿರ್ತೀವಿ. ಈ ಲೈಟ್ನಿಂಗ್ ಥಂಡರ್ ಸ್ಟಾಕ್ ಬಂದಾಗ ಏನಾಗುತ್ತೆ, ಅದು ಆ ಡಿವೈಸ್ ಅದರಲ್ಲಿರೋ ವಿದ್ಯುತ್ತನ್ನ, ಲೈಟ್ನಿಂಗ್ ಅಲ್ಲಿರೋ ವಿದ್ಯುತ್ತನ್ನ ಸೀದಾ ಭೂಮಿ ಕಳಿಸ್ಕೊಡುತ್ತೆ. ಸೊ ನಿಮ್ ಬಿಲ್ಡಿಂಗ್ ಸೇಫ್ ಇದೆ. ಸೊ ಅಂದ್ರೆ ಲೈಫ್ ಸೇವಿಂಗ್ ಡ್ರಗ್ ಆಫ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇಸ್ ಅರ್ಥಿಂಗ್.
1: ಅರ್ಥಿಂಗ್ ಅಂತ, ಎಸ್, ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಈಗ ಓವರ್ಲೋಡ್ ಮಾಡಿದ ಪ್ಲಗ್ ಪಾಯಿಂಟ್ಗಳಿಂದ ಯಾವ ಅಪಾಯಗಳು ಉಂಟಾಗುತ್ತವೆ ಅದ್ರ ಬಗ್ಗೆ ತಿಳಿಸಬಹುದು?
2: ಈಗ ಓವರ್ಲೋಡ್ ಅಂತ ಹೇಗೆ ಹೆಚ್ಚಾನ ಹೆಚ್ಚು ಏನ್ ಮಾಡ್ತಾರೆ, ಮನೆಗಳಲ್ಲಾಗ್ಲಿ ಅಥವಾ ಆಫೀಸ್ಗಳಲ್ಲಿ ಒಂದು ಉಪಕರಣಕ್ಕೆ ಕೇಬಲ್ ಹಾಕಿ ತಗೊಂಡಿರ್ತಾರೆ, ಕೆಲವೊಂದ್ಸಲ ಇನ್ನೇನೋ ಅಡಿಷನಲ್ ಎಕ್ವಿಪ್ಮೆಂಟ್ಸ್ ತಂದಿರ್ತಾರೆ, ಅವಾಗ ಇನ್ನೇನ್ ಮಾಡ್ತಾರೆ ಎಕ್ಸ್ಟೆನ್ಷನ್ ಬಾಕ್ಸಸ್ ತಗೊಳ್ತಾರೆ, ಅದರಿಂದ ಪ್ಲಗ್ ಹಾಕಿಕೊಂಡು ಅವರು ಏನೋ ಆ ಉಪಕರಣನ ಚಾಲು ಮಾಡ್ಕೋತಾ ಇರ್ತಾರೆ. ಬಟ್ ಇದರಿಂದ ಏನಾಗುತ್ತೆ, ಆ ವಿದ್ಯುತ್ ಮಂಡಲದಲ್ಲಿ ಅಧಿಕ ಭಾರ ಆಗುತ್ತೆ, ಏನು ಹೆಚ್ಚಿನ ಭಾರ. ಈಗ ಯಾವುದೇ ಒಂದು ವ್ಯಕ್ತಿ ಅಂತ ನಾವು ಏನು ತಗೊಳ್ತೀವಲ್ಲ, ಅವ್ರಿಗೇನೆ ಒಂದು ಇಂತಿಷ್ಟು ಲಿಮಿಟ್ ಅಂತ ಹೇಳಿರುತ್ತೆ, ನಾನು ಇಷ್ಟು ಒತ್ತಡವನ್ನು ತಡ್ಕೋಬೋದು ಅಂತಿರುತ್ತೆ. ಹಾಗೆ ಕೂಡ ವಿದ್ಯುತ್ ಮಂಡಲದಲ್ಲೂ ಸಹ ಅದಕ್ಕೆ ಏನು ಎಷ್ಟು ಪ್ರಮಾಣದ ಒತ್ತಡ ತಡ್ಕೋಬೋದು ಅದ್ರ ಪ್ರಮಾಣವಾಗಿ ಅದ್ರದ ಕೇಬಲ್ ಆಗಲಿ ಅದಕ್ಕೆ ರಿಲೇಟೆಡ್ ಏನು ಸುರಕ್ಷತಾ ಉಪಕರಣನ ಅಳವಡಿಸಿರ್ತಾರೆ. ನೀವು ಯಾವಾಗ ಅದರಲ್ಲಿ ಹೆಚ್ಚಿನ ಎಕ್ಸ್ಟೆನ್ಷನ್ ಕಾರ್ಡ್ ಬಳಸಿ ನೀವು ಅಧಿಕ ಒತ್ತಡ ಅದ್ರ ಮೇಲೆ ಹಾಕಿದಾಗ ಆ ಕೇಬಲ್ ಮೇಲೆ ಒತ್ತಡ ಜಾಸ್ತಿ ಆಗಿ ಫಸ್ಟು ಅದು ಹೀಟ್ ಆಗ್ತಾ ಬರ್ತದೆ, ಕೇಬಲ್ ಆಗಲಿ ಏನೇ ಆಗಲಿ ಹೀಟ್ ಆಗ್ತಾ ಬಂದು ಬಂದು ಮೆಲ್ಟ್ ಆಗಿ ಶಾರ್ಟ್ ಆಗಿ ಆ ಏನು ವಿದ್ಯುತ್ ಮಂಡಲದಲ್ಲಿ ಅಧಿಕ ಒತ್ತಡ ಉಂಟಾಗಿ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೀವು ಅಲ್ಲಿ ಸೇಫ್ಟಿ ಡಿವೈಸ್ ಕೊಟ್ಟಿದ್ದೀವಿ ಅಂತಲೂ ತಿಳ್ಕೋಬಹುದು, ಬಟ್ ನೀವೇನು ಆ ಎಲೆಕ್ಟ್ರಿಕಲ್ ಲೋಡ್ ಎಷ್ಟಿದೆ ಅದರ ಪ್ರಕಾರ ನೀವು ಏನು MCBಗಳಾಗಲಿ MCCBಗಳನ್ನಾಗಲಿ ಅಳವಡಿಸಿರ್ತೀರ. ಈಗ ನೀವು ಹೆಚ್ಚಿನ ಭಾರ ಹಾಕಿದಾಗ ಅವು ಆಕ್ಟ್ ಆಗೋದಿಲ್ಲ, ಹಾಗಾಗಿ ಅವು ಏನು ಬಿಸಿಯಾಗಿ ಶಾರ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಅಪಘಾತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ರೈತರು ಕೃಷಿ ಪಂಪ್ ಗಳನ್ನ ಬಳಸುವಾಗ ಯಾವ ಸುರಕ್ಷತಾ ಕ್ರಮಗಳನ್ನು ವಹಿಸಬೇಕು ಅದರ ಬಗ್ಗೆ ತಿಳಿಸಬಹುದು?
2: ಈಗ ಏನು ಈಗ ರೈತರ ಬಗ್ಗೆ ಕೇಳಿದ್ರಿ, ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೀರಾವರಿ ವ್ಯವಸ್ಥೆ ಇದೆ, ಮೂರು ನದಿಗಳು ಹರಿತಾ ಇರೋದ್ರಿಂದ ಇಲ್ಲಿ ಏನು ನೀರಾವರಿ ವ್ಯವಸ್ಥೆನೂ ಜಾಸ್ತಿ ಇರೋದ್ರಿಂದ ಕೃಷಿ ಚಟುವಟಿಕೆಗಳು ಜಾಸ್ತಿ ಇದೆ. ಈಗ ಎಲ್ಲಿ ಅಂದ್ರೆ ಈಗ ರೈತರು ತಮ್ಮ ಹೊಲಗಳಿಗೆ ಐಪಿ ಸೆಟ್ಸ್ ಅಳವಡಿಸ್ಕೊಂಡಿರ್ತಾರೆ, ಅಲ್ಲಿ ಸ್ಟಾರ್ಟರ್ ಬಾಕ್ಸ್ ಅಥವಾ ಮೋಟರ್ಗಳನ್ನ ಅಳವಡಿಸಿರ್ತಾರಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೊದಲನೇದಾಗಿ ಮೇಡಮ್ ಹೇಳ್ದಂಗೆ ಭೂ ಸಂಪರ್ಕ ವ್ಯವಸ್ಥೆ ಮಾಡ್ಕೊಂಡಿರೋದಿಲ್ಲ. ಫಸ್ಟ್ ಪಾಯಿಂಟ್ ಅಲ್ಲೇ ಬರ್ತಾ ಇದೆ, ಯಾವಾಗ ಅದು ಅರ್ಥಿಂಗ್ ಇರೋದ್ರಿಲ್ಲೋ. ಈಗ ಡೈರೆಕ್ಟ್ ಆಗ್ಲೇ ಹೇಳ್ದಾಗೆ ನಾ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಎಲ್ಲಿಂದನೋ ಒಂದು ವಿದ್ಯುತ್ ಸೋರಿಕೆ ಆಗಿ ಆ ಪೂರಾ ಬಾಕ್ಸ್ಗೆನೆ ಎನರ್ಜೈಸ್ ಆಗಿ ಅದನ್ನ ಮುಟ್ಟಿದ ತಕ್ಷಣ ಅವರು ವಿದ್ಯುತ್ ಅಪಘಾತಕ್ಕೆ ಒಳಗಾಗಿರ್ತಾರೆ. ಈ ವಿದ್ಯುತ್ ಅಪಘಾತಗಳ ಅಂಕಿ ಅಂಶನ ನೋಡಿದ್ರೆ ಕಳೆದ 5 ವರ್ಷಗಳಲ್ಲಿ 295 ಜನರಿಗೆ ವಿದ್ಯುತ್ ಅಪಘಾತ ಸಂಭವಿಸಿ ಏನು ಪ್ರಾಣಕ್ಕೆ ಹಾನಿಯಾಗಿರುತ್ತದೆ. 295, ಇದೇನು ಕಡಿಮೆ ಅಂಕಿ ಅಲ್ಲ ಇದು. ಅದರಲ್ಲಿ ಹೆಚ್ಚಾನೆಚ್ಚು ರೈತರಿಗೆ ಸಾವಿನಪ್ಪಿರೋದು ವರದಿಯಿಂದ ತಿಳಿದು ಬಂದಿರುತ್ತದೆ ನಮಗೆ. ಈಗ ಅವರು ಏನು ಮಾಡ್ತಾರೆ ಅಂದರೆ ಫಸ್ಟು ಹೊಲದಲ್ಲಿ ಈಗ ಆಗಲೇ ಹೇಳಿದಾಗಲೇ ತಂತಿ ಬೇಲಿ ಹಾಕ್ತಾರೆ, ಏನೋ ಕಾಡು ಪ್ರಾಣಿಗಳಿಂದ ತಮ್ಮ ಬೆಳೆಗಳನ್ನ ರಕ್ಷಿಸಲು ಹಾಕಿರ್ತಾರೆ. ಈಗ ಅದೇನು 12 ವೋಲ್ಟ್ಸ್ದು ಸೋಲಾರ್ ಎನರ್ಜೈಸರ್ ಬಂದಿರೋದೆ, ಆಕ್ಚುಲಿ ಹಾಕಬೇಕಾಗಿರೋದು ಅದನ್ನ. ಅವರು ಅದನ್ನ ಮಾಡೋಲ್ಲ, ಯಾಕಂದ್ರೆ ಈ ಮಳೆಗಾಲದಲ್ಲಿ ಈ ಸೋಲಾರ್ ಪ್ಯಾನೆಲ್ಸ್ ವರ್ಕ್ ಆಗಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಈಗ ಡೈರೆಕ್ಟ್ ತಮ್ಮ ಐಪಿ ಸೆಟ್ ಮೋಟರ್ಗೆ ಏನು ವಿದ್ಯುತ್ ಸಂಪರ್ಕ ಕೊಟ್ಟಿರ್ತಾರಲ್ಲ ಅದನ್ನೇ ನೇರವಾಗಿ ಅನಧಿಕೃತವಾಗಿ ಅವರು ತಂತಿ ಬೆಲೆಗೆ ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಈಗ ಪ್ರಾಣಿಗಳು ಸಾಯೋದಿರ್ಲಿ, ಈಗ ಮನುಷ್ಯರು ಹೋಗಿ ಮುಟ್ಟದಾಗ ಆ ಏನು 240 ವೋಲ್ಟ್ಸ್ ಏನು ಕೊಟ್ಟಿರ್ತಾರಲ್ಲ ಸಂಪರ್ಕ, ಅವಾಗ ಅವರು ಹೋಗಿ ಅವ್ರ ಪ್ರಾಣಕ್ಕೇನೆ ಹಾನಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ಈಗ ಒಂದು ಏನು ಐಪಿ ಸೆಟ್ ಅಂತ ಹೇಳಿ ಐಪಿ ಫೀಡರ್ ಅಂತ ಹೇಳಿದ್ರೆ ಅವ್ರಿಗೆ ಇಂತಿಷ್ಟು ವೇಳೆ ಮಾತ್ರ 3-phase ಸಪ್ಲೈ ಅಂತ ಹೇಳಿ ಇರುತ್ತೆ, ಉಳಿದ ಟೈಮಲ್ಲಿ ಲೋಡ್ ಶೆಡ್ಡಿಂಗ್ ಆಗಿ ವಿದ್ಯುತ್ ಸಂಪರ್ಕ ಇರಲ್ಲಲ್ಲ, ಅವಾಗ ಏನು ಮಾಡ್ತಾರೆ ಅವರು ಬೇರೆ ಕಡೆಯಿಂದ ವಿದ್ಯುತ್ತನ್ನು ಪಡೆದುಕೊಳ್ಳಲಿಕ್ಕೆ ಅನಧಿಕೃತವಾಗಿ ಈ ಲೈನ್ಗಳ ಮಧ್ಯದಲ್ಲಿ ಹುಕ್ಗಳನ್ನ ಹಾಕಿ ತಗೊಂಡು ಬಂದಿರ್ತಾರೆ. ಅದನ್ನು ಮಾಡಬಾರ್ದು. ಅವಾಗ ಏನಾಗುತ್ತೆ ಅಂದರೆ ತಾವೇ ಹೋಗಿ ಹುಕ್ ಹಾಕ್ಲಿಕ್ಕೆ ಹೋಗಿರ್ತಾರೆ, ಹಾಕಬೇಕಾದ್ರೂ ಅವರೇ ಡೈರೆಕ್ಟ್ ಲೈವ್ ವೈರ್ ಕಾಂಟ್ಯಾಕ್ಟ್ ಬಂದು ಎಲೆಕ್ಟ್ರಿಕಲ್ ಶಾಕ್ ಆಗಿ ಅವ್ರಿಗೆ ಆಕ್ಸಿಡೆಂಟ್ಸ್ ಆಗಿರುತ್ತೆ. ಆಮೇಲೆ ಮೂರನೇದಾಗಿ ಆಗ್ತಾ ಇರೋದಂದ್ರೆ ಈಗ ಮೋಟರ್ ಏನಾದರೂ ಕೆಟ್ಟಿರುತ್ತೆ, ಅದನ್ನ ಬಂದ್ ಮಾಡ್ಕೋಬೇಕು, ವಿದ್ಯುತ್ ಸಂಪರ್ಕ ಕಡಿತಗೊಳಿಸ್ಬೇಕು ಫಸ್ಟ್. ಅದನ್ನ ಮಾಡೋದಿಲ್ಲ, ಡೈರೆಕ್ಟ್ ಅಲ್ಲಿ ಸ್ವಿಚ್ ಆನ್ ಮಾಡಿಕೊಂಡೇ ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಬೇರ್ ಹ್ಯಾಂಡ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಶಾಕ್ ಹೊಡೆದು ವಿದ್ಯುತ್ ಅಪಘಾತ ಆಗಿರುತ್ತದೆ.
1: ಈಗ ವಿದ್ಯುತ್ ಕಂಬಗಳು ಅಥವಾ ತಂತಿಗಳ ಬಳಿಗೆ ಅಪಾಯ ಕಂಡು ಬಂದರೆ ಯಾರಿಗೆ ಮಾಹಿತಿ ನೀಡಬೇಕು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ವಿದ್ಯುತ್ ಅಪಘಾತಗಳು ಅಥವಾ ತಂತಿಗಳ ಹರಿದು ಬಿದ್ದಿದ್ರೆ ಇಮಿಡಿಯೇಟ್ ಆಗಿ ವಿದ್ಯುತ್ ಸರಬರಾಜು ಇಲಾಖೆಯ ಲೋಕಲ್ ಶಾಖಾಧಿಕಾರಿಗಳಿಗೆ, ಅವರ ಮಾರ್ಗದಾಳುಗಳಿಗೆ, ಪವರ್ ಮೆನ್ ಅಂತೀವಲ್ಲ, ಅವರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ನೀಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಹೋಗ್ಬಾರ್ದು.
1: ಶಾಲೆಗಳು ಮತ್ತು ಸಮುದಾಯದ ಪಾತ್ರ ಈ ಒಂದು ವಿದ್ಯುತ್ ಸುರಕ್ಷತಾ ಜಾಗೃತಿ ಮೂಡಿಸುವುದರಲ್ಲಿ ಯಾವ ರೀತಿ ಇರಬೇಕು ಅದರ ಬಗ್ಗೆ ತಿಳಿಸುವ.
0: ಸಮುದಾಯ ಸಮಾಜದ ಪಾತ್ರ, ಈಗ ವಿದ್ಯುತ್ತನ್ನ ಎಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ಸಮಾಜ ವಿದ್ಯುತ್ ಇಲ್ಲದೆ ಯಾವುದೇ ಕೆಲಸ ಆಗೋದೇ ಇಲ್ಲ. ಈಗ ನಮ್ದು ಎಲ್ಲರ ಜವಾಬ್ದಾರಿ ಅದು, ಸಮಾಜದ ಪ್ರತಿಯೊಬ್ಬ ಮನುಷ್ಯರದು, ಅದು ಮಗುವಿನಿಂದ ಹಿಡಿದು ಲಾಸ್ಟ್ 70 ಅವ್ರ ಏಜ್ ಲಿಮಿಟ್ ಇರೋವರೆಗೂ ಅವ್ರು ಅಟ್ಲೀಸ್ಟ್ ಫೋನ್ ಆದರೂ ಯೂಸ್ ಮಾಡ್ತಾರೆ, ಫೋನ್ ಚಾರ್ಜಿಂಗ್ ಆದರೂ ಹಾಕೋತಾರೆ ಯಾರೇ ವಯಸ್ಸಾದವರು. ಸೊ ಪ್ರತಿಯೊಬ್ಬ ಮನುಷ್ಯನ ಮಾನವನ ಪ್ರಾಥಮಿಕ ಸುರಕ್ಷತಾವಾಗಿ ವಿದ್ಯುತ್ತನ್ನು ಯೂಸ್ ಮಾಡೋದು ಪ್ರಾಥಮಿಕ ಡ್ಯೂಟಿ. ಸೊ ಅದನ್ನ ಅವರು ನೆಗ್ಲಿಜೆನ್ಸ್ ಅಂತ ಒಂದು ಮಾಡಬಾರ್ದು. ಅಥವಾ ನನ್ಗೆ ಅಂದರೆ ಇಷ್ಟೊಂದು ವರ್ಷದಿಂದ ಏನೂ ಆಗಿಲ್ಲ, ಈ ಮುಂದೆನೂ ಆಗೋಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಭಾಳ ಜನ. ಅದು ನಮ್ಮ ರೈತರು ಇರ್ಬೋದು, ನಮ್ಮ ಇಲಾಖೆಯ ಸಿಬ್ಬಂದಿನೂ ಇರ್ಬೋದು, ನಾವು ಇರ್ಬೋದು. ಫೋನ್ ಚಾರ್ಜ್ ಹಾಕೊಂಡು ಮಾತಾಡಿರೋ ಸಮಯದಲ್ಲಿ ಫೋನ್ ಬ್ಲಾಸ್ಟ್ ಆಗಿ ಶಾಕ್ ಆಗಿ ಅಪಘಾತಗಳಾಗಿರೋದನ್ನ ತಾವು ಟಿವಿಲಿ ಕೇಳಿರ್ಬೋದು, ನೋಡಿರ್ಬೋದು, ನೀವು ಪೇಪರಲ್ಲಿ ಓದಿರ್ಬೋದು. ಅವೆಲ್ಲ ನಮ್ದೇ ಜವಾಬ್ದಾರಿ ಇತ್ತು, ಅದರಲ್ಲಿ ನಮಗೆ ಅಪಘಾತ ಆಗೋದಕ್ಕೆ ಬೇರೆ ಯಾರು ಕಾರಣ ಇರಲಿಲ್ಲ ಅಲ್ಲಿ. ಸೊ ಪ್ರತಿಯೊಬ್ಬರಿಗೂ ತಮ್ಮ ಸ್ವಯಂ ರಕ್ಷಣೆಗೋಸ್ಕರನೇ ತಾವು ಜವಾಬ್ದಾರರಾಗಿರ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ, ಜವಾಬ್ದಾರಿ ಮೂಡಿದೆ. ಆಮೇಲೆ ಅವರಿಗೆ ಅವೇರ್ನೆಸ್ ಅನ್ನೋದೊಂದು ಏನು ನಾವು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ, ಅದನ್ನು ಮೂಡಿದೆ. ಆದರೂ ಇನ್ನೂ ಅವರು ಹೆಚ್ಚಿಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಅವಶ್ಯಕತೆ ಇದೆ. ವಿದ್ಯುತ್ ಯಾಕಂದ್ರೆ ಅದು ಕಾಣೋದಿಲ್ಲ ಅನ್ನೋ ಕಾರಣಕ್ಕೆ ಬೆಂಕಿ ಕಾಣುತ್ತೆ, ನೀವು ಮುಟ್ಟಲ್ಲ ಅದನ್ನ, ದೂರದಿಂದನೇ ಕಾಣುತ್ತೆ, ನೋಡಬಹುದು. ಅದು ಒಂದು 10 ದೂರದಿಂದ ಅದ್ರ ಶಾಖನ ನೀವು ಅದನ್ನ ಅನುಭವಿಸ್ಬೋದು. ಬಟ್ ಇದು ಬೆಂಕಿ ವೈರ್ ಮುಟ್ಟಿದ್ರು ಕಾಣಲ್ಲ, ವೈರ್ ಒಳಗಡೆ ಇರುತ್ತೆ, ಮೇಲಿರೋ ಇನ್ಸುಲೇಷನ್ ಕಣ್ಣಲ್ಲಿ ಕಾಣೋದಿಲ್ಲ ಮುಟ್ಟಿದ್ರೆ. ಸೊ ಅದು ಕಾಣದೆ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ, ಏನು ಆಗಲ್ಲ ನನಗೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ನಮ್ದು ಎಲ್ಲಾ ಸಮಾಜದ ಬಾಂಧವರಲ್ಲಿ ಈ ಮೂಲಕವಾಗಿ ನಾವು ನಮ್ಮ ರೈತ ಬಾಂಧವರಲ್ಲಿ, ಸಿಬ್ಬಂದಿಗಳಲ್ಲಿ, ಎಸ್ಕಾಂ ಇಲಾಖೆ ಸಿಬ್ಬಂದಿಗಳಲ್ಲಿ, ಮತ್ತೆ ಗೃಹಿಣಿಯರಲ್ಲಿ, ಶಾಲಾ ಮಕ್ಕಳಲ್ಲಿ ನಮ್ಮ ಕಳಕಳಿಯ ಮನವಿ ಏನಿದೆ ಅಂದ್ರೆ, ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅದನ್ನ ನಾವು ಹೇಳುತ್ತೆ, ನಮ್ಗೆ ಎಷ್ಟು ಸಾಮಾಜಿಕವಾಗಿ ಪ್ರಾಣ ಹಾನಿ, ಪ್ರಾಣಿಗಳ ಹಾನಿ, ಮತ್ತೆ ನಮ್ಮ ಪಬ್ಲಿಕ್ ಪ್ರಾಪರ್ಟಿ. ಈ ಒಂದು ಇಂಡಸ್ಟ್ರಿಗೆ ರೀಸೆಂಟ್ ಆಗಿ ಚಿಕ್ಕೋಡಿಲಿ ತಾವು ಕೇಳಿರ್ಬೋದು ಬ್ಲಾಸ್ಟ್ ಆಗಿದೆ ಅಂತ ಫ್ಯಾಕ್ಟ್ರಿಲಿ, ಅದು ಎಷ್ಟು ಸುಮಾರು ಪ್ರಾಪರ್ಟಿ ಹಾನಿ ಆಯ್ತಲ್ಲಿ. ಅದು ಹಾನಿ ಆಗೋದ್ರಿಂದ ಮತ್ತೆ ಅದನ್ನ ಕಟ್ಟೋದಕ್ಕೆ ಎಷ್ಟು ಸಮಯ ಬೇಕು, ಅದು ಫಂಡ್ಸ್ ಬೇಕು, ಒಂದು ಇಡೀ ಸಂಸ್ಥೆನ ಕಟ್ಟೋದಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು, ಆ ಏನಿದೆ ಅಲ್ಲ ಆ ಪ್ರಯತ್ನ ಮತ್ತೆ ಮೊದಲಿಂದಲೇ ನೀವು ಚಾಲು ಮಾಡಬೇಕು. ಆದ್ರಿಂದ ಇದು ಲಾಸ್ ನಮ್ಮ ಸಮಾಜಕ್ಕೇನೆ. ವಿದ್ಯುತ್ ಅಪಘಾತ ಆಗಿದೆ ಒಂದು ಮಗುಗಾಗಿದೆ, ಆ ಲಾಸ್ ಮನೆಗೆ, ಆ ಕುಟುಂಬಕ್ಕೆ, ಪ್ರಾಪರ್ಟಿಗಾಗಿದೆ, ಆ ಲಾಸ್ ಆ ಫ್ಯಾಕ್ಟ್ರಿ ಇರೋ ವರ್ಕರ್ಸ್ಗೆ ಪ್ಲಸ್ ಆ ಓನರ್ಗೆ. ಸೊ ಇದು ನಮ್ಮ ಅಲ್ಟಿಮೇಟ್ಲಿ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಇಟ್ ಈಸ್ ಅಫೆಕ್ಟಿಂಗ್ ದ ಸೊಸೈಟಿ. ಸೊ ನಾವು ಸಮಾಜ ಬಾಂಧವರಲ್ಲಿ ಅದಕ್ಕೆ ಪ್ರತಿಯೊಬ್ಬರಿಗೂ ಈ ಪರ್ಟಿಕ್ಯುಲರ್ ಆಗಿ ಯಾವುದೇ ವರ್ಕರ್ಸ್ ಅಂತ ಕೇಳಲ್ಲ, ಪ್ರತಿಯೊಬ್ಬರಿಗೂ ಇನಿಮೂ ಸೇರಿ ಈ ವಿದ್ಯುತ್ತನ್ನು ಸುರಕ್ಷಿತವಾಗಿ ಬಳಸಿ ಅದ್ರ ಬಗ್ಗೆ ಭಯ ಇರಲಿ ಸ್ವಲ್ಪ ಅಂತ ಹೇಳಿ ನಾನು ಮನವಿ ಮಾಡಿಕೊಡ್ತೇನೆ.
1: ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಸಂದರ್ಭದಲ್ಲಿ
2: ಅದೇ ಅತಿಯಾದ ಆತ್ಮವಿಶ್ವಾಸ ಇರಬಾರ್ದು ಯಾರಿಗೆ, ಎಲ್ಲ ಗೊತ್ತಿದೆ. ಈಗ ಹೇಗಾಗಿದೆ ಅಂದ್ರೆ ಇವ ವಿದ್ಯುತ್ ಅಪಘಾತಗಳನ್ನ ನೋಡಿ ನೋಡಿ ನಾವು ಒಂದು ಸ್ವಿಚ್ ನ ಆನ್ ಮಾಡ್ಬೇಕಾದ್ರೂ ಭಯ ಪಡೆಯುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಈಗ. ಯಾಕೆಂಗ ಕಣ್ಣಾರೆ ನೋಡಿರ್ತೀವಿ ನಾವೀಗ. ಈಗ ಒಂದು ಮಗು ಸತ್ತಿರತ್ತೆ, ಈಗ ವಿದ್ಯುತ್ ಶಾಕ್ ಅನ್ನೋದು ಒಂದು ಸಣ್ಣ ಹುಡುಗಂಗೆ ಆಗುತ್ತೆ ಅವ್ರಿಗೆ ಆಗುತ್ತೆ ಅಂತ ಅದೇ ಯಾರನ್ನು ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ, ಮನುಷ್ಯನ್ಗೆ ಆಗ್ಲಿ, ಪ್ರಾಣಿಗೆ ಆಗ್ಲಿ, ಪ್ರಾಪರ್ಟಿಗೆ ಆಗ್ಲಿ, ಯಾರಿಗೆ ಆದ್ರೂ ಒಂದು ಲಾಸ್ ಇಸ್ ಎ ಲಾಸ್. ಅದು ವೈಯಕ್ತಿಕವಾಗಿರ್ಲಿ, ಏನು ಸಾಮಾಜಿಕವಾಗಿರ್ಲಿ, ಅದು ಅದನ್ನ ನಾವು ಸರಿಪಡಿಸ್ಲಿಕ್ಕೆ ಆಗಲ್ಲ. ಅವರು ಏನೀಗ ವಿದ್ಯುತ್ ಅಪಘಾತ ಆಗಿರೋ ಕುಟುಂಬಗಳ ರೋದನೆ ಅವೆಲ್ಲ ನಾವು ಆ ಮೊಮೆಂಟ್ಗೆ ಏನು ತನಿಖೆ ಮಾಡ್ಲಿಕ್ಕೆ ಹೋಗಿರ್ತೀವಲ್ಲ, ಈಗ ಯಾವ ಕಾರಣದಿಂದ ಆಗಿದೆ ಅಂತ ಹೇಳಿ, ಅವಾಗ ಹೋದಾಗ ಏನಾಗಿದೆ ಅಂದ್ರೆ ಎಲ್ಲ ಆದ್ಮೇಲೆ ಹೋಗ್ತಿವಲ್ಲಪ್ಪ ಅಂತ ನಮ್ಗೆ ಸಾಕಷ್ಟು ಸಲ ಅನ್ಸಿದೆ. ಅದು ಅದೇ ಒಂದ್ ಸ್ವಲ್ಪ ಏನು ಒಂದು ಸಣ್ಣ ಎಚ್ಚರಿಕೆ ಏನು ಅದು ಆಗುವಂತದಕ್ಕಿಂತ ಮುಂಚೆ ಅವರು ಒಂದ್ ಕ್ಷಣ ಯೋಚನೆ ಮಾಡಿದ್ರೆ ಇಂಥ ಸ್ಥಿತಿ ಬರ್ತಾ ಇರ್ಲಿಲ್ಲಲ್ಲ ಅಂತ ಹೇಳಿ ಅನ್ಸುತ್ತೆ. ಹಾಗಾಗಿ ಈಗೇನ ವಿದ್ಯುತ್ತನ್ನ ನಾವು ಏನು ಬಳಸ್ತಿದೀವಲ್ಲ ಅದ್ರಲ್ಲಿ ಒಂದು ಆಗ್ಲೇ ಹೇಳಿದಾಗ ಸರಳ ಕ್ರಮಗಳನ್ನ ಈಗ ಇಲ್ಲಿ ಒಂದು ಇದೆಯಪ್ಪ ಅಂತಂದ್ರೆ ಈಗ ಒಂದು ಸ್ವಿಚ್ ಆನ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ, ಅವಾಗ ನಾವು ಕೈ ಈಗ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಕೈ ತೊಳ್ಕೊಂಡಿರ್ತೀವಿ, ನೀರ ಇದು ಆಗಿರುತ್ತೆ ಅಂದ್ರೆ ಅದೇ ಕೈಲಿ ಹೋಗಿ ಸ್ವಿಚ್ ಆನ್ ಮಾಡೋದು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿ ಹಾಗೂ ಪ್ರಾಧ್ಯಾಪಕರು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ MB ಬೆಲ್ಲದವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
2: ಥ್ಯಾಂಕ್ ಯು. ನಮಸ್ಕಾರ ಮಂಜುನಾಥ್ ಅವರೇ, ಮನೀಶ್ ಅವರು.
1: ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಮಂಜುನಾಥ್ ಭಯ್ ಹಾಗೂ ನನ್ನೊಂದಿಗೆ ಇದ್ದಾರೆ
3: मी आहे तुमच्यासोबत मनीषा. सर्वांना गुड मॉर्निंग. आणि आजचा आपला महत्त्वाचा विषय आहे गर्भवती महिलांची घ्यायची काळजी. याविषयी आपल्याला सर मार्गदर्शन करणार आहेत. तुमच्या मनातले काही प्रश्न असतील तर कॉल करा. हॉटलाईन नंबर आहे 9019904904.
1: ಖಂಡಿತ ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬಹುದು. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ ಮಾಡಿ, ಪ್ರಶ್ನೆಯನ್ನು ಕೇಳಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ವಿಷಯ ಮತ್ತೊಮ್ಮೆ ಗರ್ಭಿಣಿ ಮಹಿಳೆಯ ಆರೈಕೆ ಕುರಿತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಪ್ರಾರಂಭ ಮಾಡೋಣ ಡಾಕ್ಟರ್ ಸರ್, ಗರ್ಭಧಾರಣೆಯ ಆರಂಭಿಕ ಲಕ್ಷಣಗಳು ಅಲ್ಲಿಂದ.
2: ನಮಸ್ಕಾರ. First of all, I want to congratulate the healthcare system administration. आमचे ते भारत सरकारचे, कर्नाटक सरकारचे हेल्थ सिस्टीम आणि प्रायव्हेट सेक्टरची आणि स्त्रीरोग प्रसूती तज्ज्ञांची, आशा वर्करांची, ANM-ची की 1990 वी हॅड death of woman wish to be during pregnancy and delivery, almost 560 women we used to lose during pregnancy and childbirth for every 100,000. andra 1,00,000 560 baikana ami loss karat hot. I am very proud that we have come down to today 87. This is data from 2022 to 2024. Further reduction is in process, but our aim of the government of India aim is to bring down this at least to 70 per 100,000 live births. Achha. Which is a challenge now, because this all along now it pehle ekdam saral itri agdi important en agdi prevent maduvantav ಕಾರಣಗಳಿಂದ ಡೆತ್ ಆಗ್ತಿತ್ತು. ಸೊ ಈಗೇನು ಬಂದವು ಬಹಳ ಚಾಲೆಂಜಿಂಗ್, ಇನ್ಮೇಲೆ ಕಡಿಮೆ ಮಾಡೋದು ಬಹಳ ಚಾಲೆಂಜಿಂಗ್ ಐತಿ. ಅದಕ್ಕೆ ನಾವು ಗರ್ಭಿಣಿಯರಿಗೆ ಏನು ಕೇಳ್ತಾ ಇದ್ದೀವಿ ಅಂದರೆ, ನಾನು ಗರ್ಭಿಣಿ ಆಗೋಕ್ಕಿಂತಲೂ ಮೊದಲು ಕಾಳಜಿ ಮಾಡೋದು ಬಹಳ ಮುಖ್ಯ. ನಾನು ಆರೋಗ್ಯವಾಗಿದ್ದೀನಾ ಅಂಥೇಳಿ ತಮ್ಮನ್ನು ತಾವ ಪರೀಕ್ಷೆ ಮಾಡ್ಕೋಬೇಕು, ಅಂದರೆ ಡಾಕ್ಟರ್ ಹತ್ರ ಹೋಗಿ ಭೇಟಿಯಾಗಿ. ಮದುವೆ ಆಗೋಕ್ಕಿಂತ ಮೊದಲೂ ಮದುವೆಗೆ ನಾನು ಸರಿಯಾಗಿ ಹೆಲ್ದಿ ಇದ್ದೀನಾ ಅಂತ.
1: ಓ,
2: ಇದು ಬಹಳ ಮುಖ್ಯ. ದಟ್ ಈಸ್ ಕಾಲ್ಡ್ ಆಸ್ ಪ್ರೀ ಮರೈಟಲ್ ಕೇರ್. ದೆನ್ ಕಮ್ಸ್ ಪ್ರೀ ಕೌನ್ಸಿಲಿಂಗ್ ಕೇರ್, ಅಂದ್ರೆ ಗರ್ಭಾವಸ್ಥೆಯ ಪೂರ್ವ ಕಾಳಜಿ ಬೇರೆ, ಗರ್ಭಧಾರಣಾ ಪೂರ್ವ ಕಾಳಜಿ.
1: ಡಾಕ್ಟರ್ ಸರ್, ಪ್ರಶ್ನೆ ಕೇಳಿ, ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಕೇಳೋಣ. ಹಲೋ, ನಮಸ್ಕಾರ.
4: ಹಲೋ, ನಮಸ್ಕಾರ.
1: ತಮ್ಮ ಹೆಸರು?
4: ನಮ್ಮ ಹೆಸರು ವನಿತಾ ಕಡಬಡಿ.
1: ಎಸ್, ಪ್ರಶ್ನೆಯನ್ನ ಕೇಳಿ, ವೈದ್ಯರೊಂದಿಗೆ ಮಾತನಾಡಿ.
4: ಅದ ನಮ್ಮ ಮಗಳದ ರೀ ಡಿಲಿವರಿ ಆಗೈತಿ ಈಗ.
2: ಹ್ಞೂನ್ರಿ.
4: ಡಿಲಿವರಿ ಆಗಿ 7 ತಿಂಗಳಾಗೈತ್ರಿ. ಈಗ ಫಸ್ಟ್ ಇದಾಗೈತಿ, ಪ್ರೇಡ್ ಬಂದೈತಿ, ಮೈನಾಗ ಬಹಳ ಹೊಂಟೈತಿ, ಮತ್ತೆ ಅಕ್ಕಿನ ಮೈ ಬಹಳ ಬಂದೈತ್ರಿ.
2: ಹಾ ರೀ, ನೀವು ಮೊದಲನೇ ಮಾತು ಹೆರಿಗೆ ಆಸ್ಪತ್ರೆಯಲ್ಲಿ ನಿಮಗೆ ಡೆಲಿವರಿ ಆದ್ಮೇಲೆ ಸರಿಯಾದ ಕಾಳಜಿ ಮಾಡಕ್ ಹೇಳ್ತಾರೆ. ನೀವು ಆ ಗರ್ಭಿಣಿ ಹೆಣ್ಮಕ್ಳಿಗೆ ಒಂದು ರೋಗಿ ಅಂತ ಟ್ರೀಟ್ ಮಾಡೋದು ಬಂದ್ ಮಾಡ್ಬೇಕು. ಈ ಭಾಗದೊಳಗ ಒಂದು ಕೆಟ್ಟ ಸಂಪ್ರದಾಯ ಇದೆ. ಆ ಹೆಣ್ಮಕ್ಳಿಗೆ ನೀರು ಕುಡಿಯಕ್ ಬಿಡಂಗಿಲ್ಲ, ಹೊರಗೆ ಹೋಗಕ್ ಬಿಡಂಗಿಲ್ಲ, ಎಕ್ಸಸೈಸ್ ಮಾಡಕ್ ಬಿಡಂಗಿಲ್ಲ. ಆಮೇಲೆ ನೀವ ಅನಿಸ್ತೀರಿ ಬರೀ ತುಪ್ಪ ಉಂಡಿ ಇಂಥವ್ ತಿನ್ನಿಸ್ತೀರಿ ಅವ್ರಿಗೆ. ಅವ್ರ ವೇಟ್ ಚೆಕ್ ಮಾಡ್ಬೇಕು ನೀವು. ಆಮೇಲೆ ಅವ್ರೇನು ರೋಗಿ ಅಲ್ಲ, ಆ ಹೆಣ್ಮಗಳು ರೋಗಿ ಅಲ್ಲ, ಅವಳು ನಮ್ಮ ನಿಮ್ ತರ ಎಲ್ಲ ಒಳ್ಳೆ ಆಹಾರ ತಿನ್ಬೇಕು, ಅವಳು ಹಣ್ಣು ತಿನ್ಬೇಕು, ತಪ್ಪಲ ಪಲ್ಯ ತಿನ್ಬೇಕು, ವೆಜಿಟೇಬಲ್ಸ್ ಅದು ಎಲ್ಲ ತಿನ್ಬೇಕು. ಮತ್ತು ಮುಖ್ಯವಾಗಿ ಡೆಲಿವರಿ ಆದ್ಮೇಲೆ ನಾವು ಹೆಣ್ಮಕ್ಳಿಗೆ ಎಕ್ಸಸೈಸ್ ಮಾಡಕ್ ಹೇಳಿರ್ತೀವಿ, ಅದನ್ನ ಮಾಡದೇ ಇಲ್ಲ. ಎಲ್ಲ ಹೆಣ್ಮಕ್ಳು ಏನಂತಾರಂದ್ರೆ ನಂದು ಹೊಟ್ಟೆ ಉಳಿತು, ನಂದು ಹೊಟ್ಟೆ ಮುಂದೆ ಬಂದ ಉಳಿತು. ಹಾ, ಅದಾದ್ಮೇಲೆ ನೀವು ಅವ್ರ ಮನ್ಯಾಗ ರೂಮ್ನ್ಯಾಗ ಕುಣಿಸ್ತೀರಿ, ಮಗುನ ಬೆಚ್ಚಗಿಡ್ರಿ, ಇವಳಿಗೆ ಅನ್ನೆಸೆಸರಿ ಸೆಕೆ ಆಗ್ತಿದ್ರು ಸ್ವೆಟರ್ ಹಾಕ್ತೀರಿ, ನೀರು ರಿಸ್ಟ್ರಿಕ್ಟ್ ಮಾಡ್ತೀರಿ. ಇದರಿಂದ ಎಷ್ಟು ಹೆಲ್ತ್ ತೊಂದರೆ ಅಂದ್ರೆ ಆ ಹೆಣ್ಮಗಳದು ಮೋಷನ್ ಸರಿ ಆಗಂಗಿಲ್ಲ, ಹಾರ್ಡ್ ಸ್ಟೂಲ್ ಆಗಿ ಕೊರೆದು ಬ್ಲೀಡಿಂಗ್ ಆಗ್ತದೆ, ಅಂದರೆ ಸಂಡಾಸ್ ಸರಿ ಆಗೋದಿಲ್ಲ. ಎರಡನೇದು ಈ ನೀರು ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ರಕ್ತ ನಾಳದೊಳಗೆ ರಕ್ತ ಹೆಪ್ಪುಗಟ್ಟಿ ಬ್ರೈನ್ನೊಳಗೆ ಹೋಗೋದು. ಇದು ಈ ಪ್ರಾಕ್ಟೀಸು ಈ ಭಾಗದೊಳಗೆ ಭಾರ ಆಯ್ತು, ಕಾಸೂದ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಎಣ್ಣೆ ಹಸ್ತೀರಿ ಅವ್ರಿಗೆ ಸ್ನಾನ ಮಾಡೋಕ್ಕಿಂತ ಮೊದಲು, ಯಾರೇ ನೆಕ್ಸ್ಟ್ ಹೋದ್ರೆ ಬೀಳಬೇಕಲ್ಲಿ, ಆ ಪ್ರಮಾಣ ಇರ್ತದೆ. ಸೊ ಅವ್ರಿಗೆ ಫುಡ್ ಹ್ಯಾಬಿಟ್ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಮಮ್ಮ

0: ದಪ್ಪಾದ್ರೆ ಮತ್ತೆ ಇನ್ನೇನು ಮಾಡ್ಬೇಕು? ಅವ್ರಿಗೆ ಪ್ರೋಟೀನ್ ಯುಕ್ತ ಆಹಾರ ಕೊಡ್ರಿ, ಸ್ವೀಟು, ಕರ್ದದ್ದು, ತುಪ್ಪ, ಇದನ್ನ ಸ್ವಲ್ಪ ಕಡಿಮೆ ಮಾಡ್ರಿ. ನಾವು ತಿನ್ಬೇಡ ಅಂತ ಹೇಳಲ್ಲ, ಬಟ್ ಈಗ ಬೇಳೆ ನೀವು ಕಿವ ಹಾಕೈತೆ ಅಂತ ತಿಳ್ಕೊತೀರಿ, ಬೇಳೆ ತಿಂದ್ರೆ, ಶೇಂಗಾ ತಿಂದ್ರೆ, ಕಾಜು, ಬದಾಮ ಇಂಥವೆಲ್ಲ ಅವನ್ನ ತಿನ್ಸೋದು ಕಡಿಮೆ ಮಾಡ್ರಿ. ಯಾಕಂದ್ರೆ ಹೆಣ್ಮಕ್ಳು ನಾನು ನನ್ನ ಕಡೆ ಬಂದ್ರೆ ಈಗ ಅವ್ರಿಗೆ ಏನು ಹೇಳ್ತೀನಿ, ಮದುವೆದಾಗ ಹೆಂಗೆ ಫೋಟೋ ಐತಿ ನೀನು ನೋಡಮ್ಮ, ಈಗ ಹೆಂಗದಿ ನೋಡು, ಅದ್ರಾಗ ಅಲ್ಲಿ ಹೊಳ್ಳಿ ಹೋಗಾಕ ಪ್ರಯತ್ನ ಮಾಡ್ಬೇಕು. ನೀವು ಒಂದು ಸ್ವಲ್ಪ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಇವು ಕೆಲವೊಂದು ನಟಿಯರು ಅವರು ಹಡ್ದಾರೆ, ನಾನು ನಿಮ್ಗೆ ಅಷ್ಟೊಂದೆಲ್ಲ ಸ್ಪೆಷಲ್ ಕಾಳಜಿ ತಗೋರಿ ಅಂತ ಹೇಳೋದಲ್ಲ, ಬಟ್ ಎಕ್ಸರ್ಸೈಸ್ ಮಾಡಿ ನಿಮ್ಮ ಶರೀರ ನೀವು ಈಗ ನಿಮ್ಮ ಕಾಲುಗಳದು ಮದುವೆಕ್ಕಿಂತ ಮೊದಲು ಸಣ್ಣ ಇರ್ತಾವೆ, ತಿನ್ನ ಇರ್ತೀರಿ, ಅಷ್ಟು ದಪ್ಪ ಆದರೆ ಅಂದ್ರೆ ಅದು ಪಿಲ್ಲರ್ ಇದ್ದಂಗೆ ಕಾಲು ಅಂದ್ರೆ ಬಿಲ್ಡಿಂಗ್ ದೊಡ್ಡದು ಬಂದರೆ ಏನಾಗ್ತೈತಿ, ಕೈ ಕಾಲು ನೋಸ್ತಾವೆ, ಒಂದೊಂದು ನಡ ಹೋಗ್ತೈತಿ, ಇದೆಲ್ಲ ಆಗ್ತವೆ. ಮತ್ತು ಹೊಟ್ಟೆ ಮುಂದೆ ಉಳಿತು ಅಂದರೆ, ಹಾಂ, ಹೊಟ್ಟೆ ಮುಂದೆ ಉಳಿತು ಅಂದರೆ ನಡ ನೋವು ಬರ್ತದೆ. ಆಮೇಲೆ ಮಗುಗೆ ಟೈಮ್ ಟು ಟೈಮ್ ಕುಂತು ಕುಡಿಸ್ಬೇಕು, ವಾಕಿಂಗ್ ಮಾಡೋಕೆ ಹೇಳಬೇಕು, ನೀವೆಲ್ಲ ಅದನ್ನು ಹೇಳಬೇಕು. ದಯವಿಟ್ಟು ಇವನ್ನೆಲ್ಲ ಪಾಲನೆ ಮಾಡಿರಿ. ಅನ್ನೆಸೆಸರಿಲಿ ಬರೆಯ ಡಿಂಕ್ ಲಾಡು ತಿನ್ಸಿನೇ ಅಂದರೆ ಅಂಟಿನುಂಡಿ, ತುಪ್ಪ, ಅನ್ನ ತುಪ್ಪ ತಿನ್ಸ್ತಾರೆ, ರೊಟ್ಟಿ ತಿನ್ಸ್ಬೋದು, ಪಲ್ಯ ತಿನ್ಸ್ಬೋದು. ಸೊ ನಿಮಗೇನಂದ್ರೆ ವೆಜಿಟೇಬಲ್ ಸರಿಯಾಗಿ ತಿಂದು ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡೋಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಕಾಸೋದು ಅವಶ್ಯಕತೆ ಇಲ್ಲ. ಓಕೆ, ಇದನ್ನು ಪಾಲನೆ ಮಾಡಿದ್ರೆ ನಿನ್ನ ಮಗಳಿಗೆ ಒಂದು ಹಾಕಿದ ಹಳಿದೆ ಅವ್ರಿಗೆ ಫೋಟೋ ತೋರಿಸಿ, ನೀ ಹಿಂಗಿದ್ದಿ, ಈಗ ಹಿಂಗಾಗಿದ್ದಿ, ಸ್ವಲ್ಪ ವೇಟ್ ಕಡಿಮೆ ಮಾಡೋಕ್ಕೆ ಇವನ್ನೆಲ್ಲ ಪಾಲನೆ ಮಾಡ್ರಿ ಅಂತ ಹೇಳ್ರಿ. ಥ್ಯಾಂಕ್ ಯು
1: ಸ್ನೇಹಿತರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸ್ನೇಹಿತರೆ, ತಾವು ಕರೆ ಮಾಡಿರುವ ಹಾಟ್ಲೈನ್ ಸಂಖ್ಯೆ 9019904904, ಹಾಗೆ ತಾವು ಕರೆ ಮಾಡಿದಾಗ ರೇಡಿಯೋ ವಾಲ್ಯೂಮ್ ಕೊಂಚ ಸ್ವಲ್ಪ ಕಮ್ಮಿ ಮಾಡಿ ಕರೆ ಮಾಡಿ, ಇಲ್ಲಿ ಎಕೋ ಆಗುತ್ತೆ. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸರ್ ಬಹಳ ಉತ್ತಮವಾಗಿ ವಿವರವಾದ ಮಾಹಿತಿಯನ್ನು ಕೊಟ್ರಿ. ತಾವು ಹೇಳ್ತಾ ಇದ್ರಿ
0: ಗರ್ಭಾವಸ್ಥೆ, ಗರ್ಭಧಾರಣಾ ಪೂರ್ವ ಕಾಳಜಿ. ಈಗ ನಾವು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ದಿ ಪೆಹಲ್ಗಾಮ್ ಅಟ್ಯಾಕ್ ಆಯಿತು ಕಾಶ್ಮೀರದೊಳಗೆ, ಭಾರತ ಸರ್ಕಾರ ಇಮಿಡಿಯೇಟ್ಲಿ ರಿಸ್ಪಾಂಡ್ ಮಾಡಲಿಲ್ಲ. ಯಾಕಂದರೆ ಅದಕ್ಕೆ ತಯಾರಿ ಬೇಕಾಗ್ತದೆ. ಈಗ ನಮ್ಮ ಹೆಣ್ಮಕ್ಕಳು, ನಾನು ಗರ್ಭಿಣಿಗೆ ಯೋಗ್ಯಳಿದ್ದೀನ ಅಂತ ತಮ್ಮಷ್ಟಕ್ಕೆ ತಾವು ಯಾವಾಗಾದರೂ ಪ್ರಶ್ನೆ ಮಾಡ್ಕೊಂಡಾರೆ? ದಯವಿಟ್ಟು ನನ್ನ ಈ ಇವತ್ತಿನ ಫೋನಿನ ಕಾರ್ಯಕ್ರಮಕ್ಕೆ ನಾನು ಹೂ ಅಂದದ ಮುಖ್ಯ ಕಾರಣ ಅಂದರೆ ಗರ್ಭಧಾರಣಾ ಪೂರ್ವ ಕಾಳಜಿಯ ಬಗ್ಗೆ ಜನರಲ್ಲಿ ಮಾಹಿತಿ ಕೊಡಬೇಕು. ಮದುವೆಗೆ ಮುಂಚೆ ಆ ಮಗಳು, ಆ ತಾಯಿ ಅಥವಾ ಹೆಣ್ಮಗಳು ಹೆಲ್ದಿ ಅದಾಳ, ಒಂದು ಡೆಲಿವರಿ ಆದಮೇಲೂ ನಾವು ಮುಂದಿನ ಇನ್ನೊಂದು ಗರ್ಭಾವಸ್ಥೆಗೆ ಹೋಗಬೇಕಾದ್ರೆ ನಾನು ಪ್ಲ್ಯಾನ್ ಮಾಡ್ಕೋಬೇಕು. ಇದು ಎಲ್ಲನೂ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಆಗಬಾರ್ದು. ಅಂದರೆ ನಾವು ಯೋಜಿತ ಗರ್ಭಾವಸ್ಥೆ ಆಗಬೇಕು, ಅಯೋಜಿತ ಗರ್ಭಾವಸ್ಥೆ ಆಗಬಾರ್ದು. ಮೀನ್ಸ್ ಇನ್ ಮರಾಠಿ ಐ ಕ್ಯಾನ್ ಸೇ ದ್ಯಾಟ್ ತೆ ಅಮ್ಚಿ ಪ್ರೆಗ್ನೆನ್ಸಿ ತೆ ಪ್ಲ್ಯಾನ್ಡ್ ಹೋಲ ಪಾಹಿಜೆ.
2: ಬರೋಬರ.
0: ಅನ್ಪ್ಲ್ಯಾನ್ಡ್ ಝಾಲ ತರ್ ಯು ಆರ್ ನಾಟ್ ಹೆಲ್ದಿ. ತುಮ್ಹಾಲಾ ಹೈಪೋಥೈರಾಯ್ಡ್ ಅಸೇಲ್, तुम्हाला डायबिटिक असेल आणि तुम्ही बीपीचं गोळी घेतलं असणार आणि कॉफी वगैरे पीत असणार जास्त, हे सगळं आम्हाला बदलवा लागेल. म्हणजे बीपीचं सेफ गोळी चेंज करावं लागतंय. थायरॉइड असलं तर थायरॉइडचं गोळी घेऊन कंट्रोल बरोबर ठेवायला पाहिजे. आणि तुम्ही मुख्य कारण आमच्या बायकांना आज ते रक्तहीनता, म्हणजे ರಕ್ತಹೀನತೆ ಅಂದರೆ ಎನಿಮಿ ಅಂತೀವ್ರಿ ನಾವು. ರಕ್ತ ಕಡಿಮೆ, ಹಿಮೋಗ್ಲೋಬಿನ್ ಪ್ರಮಾಣ, ಅದು ಪ್ರತಿಯೊಬ್ಬ ಹೆಣ್ಮಕ್ಳು, ನಾನು ನನ್ನ ಎದುರಿ ಕುಂತಿದ್ದು ಮನುಷ್ಯನ ಹಿಡ್ಕೊಂಡು ಹೇಳ್ತೀನಿ ರೀ, ತುಂಬ ಸಮೋರ್ ಬಸ್ಲೆಲ್ಲ ಮನುಷ್ಯಲ್ಲ ಬಗುನ್ ಪನ್ ಮೀ ಬೋಲ್ತೆ, ತಂಚಿ ಹಿಮೋಗ್ಲೋಬಿನ್ ಅಸ್ನಾರ್ ಲೆವೆನ್, ಪರಂತು ಐರನ್ ಸ್ಟೋರ್ಸ್ ಏಕ್ದಮ್ ಕಮ್ಮಿ ಅಸ್ತಾವ. ಐರನ್ ಸ್ಟೋರ್ ಚೆಕ್ ಇಲ್ಲತ್ತರ್ ಬರ ಮೈತ್ ಹೋತೆ ಐತೆ. ಐರನ್ ಸ್ಟೋರ್ ಬರ ಅಸ್ಲ ಭಾಳಲ್ಲ, ಆಯಿಚು ಐರನ್ ಚಂಗ್ಲಜ್ ಆಗಿಲ್ಲ.
2: ಅಚ್ಛಾ.
0: ಅಂದ್ರೆ ನಾವು ಒಂದೇ ಮಾತು ಹೇಳಬೇಕಂದ್ರೆ ಆರೋಗ್ಯವಂತ ಮಹಿಳೆ ಅವ್ರದ್ದು ಐರನ್ ಸ್ಟೋರು, ವಿಟಮಿನ್ ಬಿ 12, ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ. ಇವನ್ನೆಲ್ಲ ನಾವು ಮೊದಲೇ ಕರೆಕ್ಟ್ ಮಾಡಿದರೆ ಮಗುವಿಗೆ ತಾಯಿಯಿಂದ ಸರಿಯಾದ ಪ್ರಮಾಣದಲ್ಲಿ ಇವೆಲ್ಲ ಟ್ರಾನ್ಸ್ಫರ್ ಆಗ್ತಾವೆ. ನಾವು ಎಷ್ಟೊಂದು ಸಲ ಎನಿಮಿಯಾ ಇದ್ದಾಗ ಟ್ರೀಟ್ಮೆಂಟ್ ಮಾಡಿದರೂ ಅದು ಪೂರ್ಣ ಕರೆಕ್ಟ್ ಆಗೋದಿಲ್ಲ, ಆವಾಗ ತಾಯಿಯಿಂದ ಮಗುವಿಗೆ ಅದೆಲ್ಲ ಪೋಷಕಾಂಶಗಳು ಹೋಗೋದಿಲ್ಲ. ಅಂಥ ಟೈಮ್ದಾಗ ನಮಗೆ ಆರೋಗ್ಯವಂತ ಮಗು ಬೇಕು ಅಂದರೆ ತಾಯಿ ಆರೋಗ್ಯವಾಗಿರಬೇಕು. ಬಿಫೋರ್ ಸಿ ಬಿಕಮ್ಸ್ ಮದರ್, ಸಿ ಹ್ಯಾಸ್ ಟು ಬಿ ಹೆಲ್ದಿ ಹರ್ ಸೆಲ್ಫ್. ಅದು ಅದಾಳೋ ಇಲ್ಲೋ ಅಂತ ನಾವು ನೋಡ್ಕೋಬೇಕು. ಮೇಲೆ ಸಗಳ ಬಾಯ್ಕನಾಗ ಈಗ ವಿನಂತಿ ಆಯ್ ಲಗ್ನಚ ಆದಿ ಏಕದ ಡಾಕ್ಟರ್ಲ ಕನ್ಸಲ್ಟ್ ಕೇಳತ್ರ ಕಾಯಿ ಪನ್ ಪ್ರಾಬ್ಲಮ್ ನಾಯ್ ತೆ ಸಗಳ ಟೆಸ್ಟ್ ಕರೂನ್ ಮೀ ಹೆಲ್ದಿ ಆಹೆ ಕಾ ಮೀ ಆರೋಗ್ಯಪೂರ್ಣ, ನಾನು ಆರೋಗ್ಯವಾಗಿದ್ದೀನಾ, ನನಗೆ ಯಾವುದೂ ರೋಗ ಇಲ್ವಾ, ನಾ ಯಾವ ಗುಳಿಗೆ ಅದು ತಗೋತಾ ಇದ್ರೆ ಸೇಫ್ ಗುಳಿಗೆ. ಯಾಕಂದ್ರೆ ಒಂದೊಂದು ಸಲ ಬಿ ಪಿ ಇರ್ತದೆ ಒಬ್ಬೊಬ್ಬರಿಗೆ, ಅವರು ಗುಳಿಗೆ ತಗೋತಿರ್ತಾರೆ, ಅವು ಸೇಫ್ ಇರೋದಿಲ್ಲ, ಸುರಕ್ಷಿತ

0: पाळीच बंद झाल्यानंतर ज्या समस्या होतात त्याची काळजी कशी घ्यायची?
1: मेनोपॉज पाळी येणं बंद झाल्यानंतर आपण कशी काळजी घेतली पाहिजे?
2: पाळी बंद व्हायच्या आधीच तुम्ही नॉर्मली आम्हाला इंडियन वुमन पाळी 45-50 पर्यंत ते बंद होते त्याच्या आधीच काळजी घ्यायला पाहिजे तुम्ही. पाळी बंद झाल्यावर थोडं ऑलरेडी बोन लॉस झालेलं असते. 35 इयर्स नंतर कॅल्शियम घ्यायला पाहिजे. आणि कधी पण मी टेस्ट करते आमच्याकडे पेशंट आलेलं विटॅमिन डी तरी पूर्ण कमी असतात आणि बोन डेन्सिटी त्यांनी चेक करून घ्यायला पाहिजे. आणि बिकॉज इफ यू अटेन तुम्ही मेनोपॉज तुमचं पाळी चांगलं बोन मास असलं तर ते तुम्हाला फ्रॅक्चर वगैरे 60-70-80 पर्यंत नाही होते. तुमची कॅल्शियम प्रमाणे कमी, विटॅमिन डी कमी, आणि तुम्ही हेल्दी आहे काय तो पण चेक करायची. बीपी चेक करायचं आणि कॅन्सर वगैरेचं लक्षण आहे काय, गर्भकंठाचे, गर्भाशयाचं. आता गर्भाशयाचं पण कॅन्सर खूप यायला आहे माहिती आहे. दोनच मुलं होते, 20-30 वर्ष होते बाळचं, तेव्हा पाळी बंद होते. तो त्याच्यामुळे गर्भाशयाचं पण कॅन्सर आहे गर्भकंठाचे फर्स्ट कॉर्न ते, आणि दुसरं हे गर्भाशयाचे आणि अंडाशयाचं पण कॅन्सर होतं आहे. तुम्ही अराउंड 40 एकदा हेल्थ करून घ्यायला पाहिजे आणि पिरियॉडिक हेल्थ चेकअप करून घ्यायला पाहिजे. आणि दुसरं पण आम्ही HPV वॅक्सिन आहे, आता 35-40 इयर्स तुम्ही झालेलं असलं तर पण आम्ही HPV टेस्ट करून घेते, त्याच्यात नेगेटिव्ह असलं तर तुम्ही वॅक्सिन पण घेऊ शकते. तसं तो कॅल्शियम प्रमाणे बरोबर घ्यायला पाहिजे आणि 60 वर्षापर्यंत घ्यायला पाहिजे. आणि यू विटॅमिन डी एक्सरसाइज करायची. आमच्या लोक युजली आता 45 झालं 50 झालं बरोबर हेल्थ ठेवायचं फार इम्पॉर्टंट आहे. तो हेल्थ पॉझिटिव्ह हेल्थ ॲटिट्यूड पाहिजे. बिकॉज तुम्ही आता पाळी बंद झाल्यानंतर पण 30-40 वर्ष कमी तरी 80 वर्ष झालं तर आमची राहायची तरी हेल्दी राहायला पाहिजे. तुम्ही हेल्दी राहायची. इम्पॉर्टंट इज हाऊ ओल्ड यू लिव्ह बट हाऊ हेल्दी लिव्ह इज इम्पॉर्टंट. वी शुड नॉट बी बर्डन ऑन द अदर्स. दुसऱ्यांच्यावर आम्ही हे करून नकायचं नाही, बर्डन व्हायचं नाही, धरून जायचं झोपायला कोणतरी यायचं. तुमची बोन स्ट्रॉंग पाहिजे. आणि आता बघते की 75-80 ते तुमचे सासूमा वगैरे असलं, बाथरूमला गेलं, स्लिप झालं आणि ते हिप बोन फ्रॅक्चर हे एकदम कॉमन आहे. तो टू प्रिव्हेंट दॅट यू शूड टेक. ते सगळं नाही व्हायचं असलं तर तुमचं हेल्थ फार इम्पॉर्टंट आहे.
1: थँक्यू सो मच कॉल केल्याबद्दल. आणि तुमच्याही मनामध्ये अशा काही शंका असतील तर हॉटलाईन नंबर आहे 9019904904 या नंबरवरती कॉल करू शकता.
3: ಸ್ನೇಹಿತರೆ ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಬಹಳ ಮುಖ್ಯವಾದ ವಿಷಯವೊಂದು ಡಾಕ್ಟರ್ ಸರ್ ಮಾತನಾಡ್ತಿದ್ದಾರೆ. ಡಾಕ್ಟರ್ ಸರ್, ತಾವು ಪ್ರಾರಂಭದಲ್ಲಿಯೂ ಹೇಳಿದ್ರಿ ಮತ್ತೆ ಈಗ ಕರೆನಲ್ಲಿ ಹೇಳಿದ್ರಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಆ್ಯಂಡ್ ಭಾರತ ದೇಶದಲ್ಲಿ ಅದು ಬಹಳ ಕಂಡು ಬಂತಹ ಒಂದು ಡೆಫಿಷಿಯನ್ಸಿ. ಇದು ಮಹಿಳೆಯರಲ್ಲಿ ತಾವು ಹೇಳ್ತಾ ಇದ್ರೆ
2: ಮಹಿಳೆಯರಲ್ಲಿ ಅಷ್ಟೇ ಅಲ್ಲ ಗಂಡ ಮಕ್ಕಳಲ್ಲಿ
3: ಅದು.
2: ಟುಡೇ ನಾವು ಬರೀ AC ಲೋಕದಾಗೆ ಇರ್ತೀವಿ.
3: ಎಸ್,
2: ಸನ್ ಎಕ್ಸ್ಪೋಜರೇ ಇಲ್ಲ, ವಿಟಮಿನ್ ಡಿ ಫಾರ್ಮೇ ಆಗೋದಿಲ್ಲ. ಮುಂಜಾನಿಂದ ಸಂಜೆದ ಕಾರ್ನಾಗೂ AC, ಮನೆಯಾಗೂ AC, ಮನೆಯೊಳಗೆ ಬಿಸಿಲು ಬಡ್ಕೊಳ್ಳಂಗಿಲ್ಲ. ಇವನ್ ನಾನ್ AC ಇದ್ರೂ ಆಫೀಸ್ನಾಗ ಕುಂತ್ರೂ AC ಒಳಗೆ. ಸೊ ಈ ಪ್ರಮಾಣದಲ್ಲಿ ನಮ್ಗೆ ವಿಟಮಿನ್ ಡಿ ತಯಾರೇ ಆಗೋದಿಲ್ಲ. ಎರಡನೇದು ಕೆಲವೊಂದು ಈ ಸಸ್ಯಾಹಾರಿ ಜನರಲ್ಲಿ ಈ ವಿಟಮಿನ್ B12 ಕಡಿಮೆ ಇರುತ್ತೆ.
3: B12
2: ಅದು ಹೈಪರ್ ಹೊಮೊಸಿಸ್ಟಿನಿಮಿಯಾ ಅಂತಾರೆ. ಈ ಕಾರಣದಿಂದ ನಮ್ಮಲ್ಲಿ ಒಂದೊಂದು ಇದು ಈ ಹಾರ್ಟ್ ಅಟ್ಯಾಕ್ ಆಗಲಿ, ವೆಸ್ಕ್ಯುಲರ್ ಡಿಸೀಸ್ ಅಂತೇವೆ ರಕ್ತನಾಳಗಳ ಸಂಬಂಧಿತ ರೋಗಗಳು, ಇವೆಲ್ಲನೂ ಮುಖ್ಯ ಕಾರಣ ಅಂದರೆ ವಿಟಮಿನ್ B12 ಆ್ಯಂಡ್ ಫೋಲಿಕ್ ಎಸಿಡ್ ಆ್ಯಂಡ್ ದಿಸ್ ವಿಟಮಿನ್ ಡಿ ಡಿಸಾರ್ಡರ್ಸ್. ಬೋನ್ ಮಾಸ್ ಚೆಕ್ ಮಾಡಿಸ್ಕೋಬೋದು. ಬೋನ್ ಮಾಸ್ ಕಡಿಮೆ ಇತ್ತು ಅಂದರೆ ನಿಮಗೆ ಕ್ಯಾಲ್ಸಿಯಮ್ಮು ವಿಟಮಿನ್ ಡಿ ಚೆನ್ನಾಗಿ ತೊಗೋಬೇಕು. ಇಲ್ಲ ಅಂದರೆ ಬೇಗ ನಿಮಗೆ ಎಲುಗಳೆಲ್ಲ ತೊಂದರೆ ಆಗಲಿಕ್ಕೆ ಕೊಡ್ತಾವೆ. ಈ ಕೈ ಊರಿದ ಕೂಡಲೇ ಕೈ ಫ್ರ್ಯಾಕ್ಚರ್ ಆಗೋದು, ಬೇಗ ಹಲ್ಲುಗಳು ಬಿದ್ದು ಹೋಗೋದು, ಇವೆಲ್ಲನೂ ಇಫ್ ಯು ಆರ್ ನಾಟ್ ಹೆಲ್ದಿ ದೀಸ್ ಹ್ಯಾಪನ್ ಟೂ ಅರ್ಲಿ, ಅವು ಬೇಗ ಆಗ್ತಾವ್ರಿ. ಸೊ ವಿಟಮಿನ್ ಡಿ, ವಿಟಮಿನ್ B12 ಇವೆಲ್ಲನೂ ನಾವು ಇವನ್ ಗರ್ಭಿಣಿ ಹೆಲ್ದಿ ಆಗಬೇಕಾದ್ರೂ ಇವೆಲ್ಲ ಅವಶ್ಯಕತೆ ಇರ್ತವೆ.
3: ಸರ್, ಹಾಗೆ ತಮ್ಮ ಉತ್ತರದಲ್ಲಿ ತಾವು ಹೇಳ್ತಾ ಇದ್ರಿ ಮಹಿಳೆಯರು ನೀರು ಅಗೇನ್ಸ್ಟ್ ಇದ್ದಾರೆ, ಅದಕ್ಕೆ ಏನು ಕಾರಣ ಇರಬಹುದು? ವೈ ಆರ್ ದೇ ಅಗೇನ್ಸ್ಟ್ ವಾಟರ್ ಡ್ರಿಂಕಿಂಗ್?
2: ಒಂದು ನಮ್ಮ ದೇಶದೊಳಗೆ ಈ ಸುರಕ್ಷಿತ ಮೂತ್ರ ಮಾಡಲಿಕ್ಕೆ ಸ್ಥಳಗಳು ಇರೋದಿಲ್ಲ. ನೀವು ನಾನು ನಿನ್ನೆ ಒಂದು ಸುಧಾಮೂರ್ತಿ ಅವ್ರ ಹತ್ರ ಕೇಳ್ತಾ ಇದ್ದೆ, ವೆನ್ ಸಿ ಜಾಯಿಂಡ್ ಅವರು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದಾಗ ಈವನ್ ಆ ಕಾಲೇಜಲ್ಲಿ ಅಥವಾ PUC ಕಾಲೇಜಲ್ಲಿ ಈ ಹೆಣ್ಮಕ್ಳಿಗೆ ಸಪರೇಟ್ ಮೂತ್ರ ಸ್ಥಾನವೂ ಇರಲಿಲ್ಲ. ಈವನ್ ಇದು ನಾನು 70 ಹೇಳ್ತಾ ಇರೋದು. ಈಗ ಈಗನೂ ಕೆಲವೊಂದು ಸ್ಥಳಗಳಲ್ಲಿ ಸಪರೇಟ್ ಈಗ ಬಸ್ ಸ್ಟ್ಯಾಂಡಿಗೆ ಹೋದ್ರೂ ಅವು ಸ್ವಚ್ಛ ಇರೋದಿಲ್ಲ. ಎಕ್ಸೊಮೆಮ್ಮಿ ಹೆಣ್ಮಕ್ಳಿಗೆ ಅಲ್ಲಿ ಹೋಗಿ ಮಾಡುವಂಥ, ಅದಕ್ಕೆ ಈಗ ರಾತ್ರಿ ಟ್ರಾವೆಲ್ ಮಾಡ್ತಿರ್ತೀರಿ ನೀವೆಲ್ಲ ನೋಡ್ಬೋದು. ಬಸ್ನಾಗ ಹೋಗುವಾಗ ಒಬ್ಬಳು ಹೆಣ್ಮಗಳು ರಾತ್ರಿ ಎದ್ದು ಹೋಗೋದಿಲ್ಲ. ಯಾಕೆ ಹೇಳ್ರಿ, ಅವ್ರು ಮಧ್ಯಾಹ್ನದಿಂದ ನೀರು ಕುಡಿಯೋದು ಬಂದ್ ಮಾಡಿರ್ತಾರೆ.
3: ಸೊ ಸ್ವೀಕಾರ ಮಾಡೋಣ.
2: ನೀರು ಸಲುವಾಗಿ ಒಂದು ನಾನು ವಿನಂತಿ, ಹೆಣ್ಮಕ್ಳು ನೀರು ಭಾಳ ಕುಡಿಬೇಕು
3: ಡೆಫಿನೆಟ್ಲಿ.
2: ಆಮೇಲೆ ಇನ್ನೊಂದು, ಸರ್ಕಾರ ಮತ್ತು ನಮ್ಮ ಸಂಸ್ಥೆಗಳು ಎಲ್ಲ ಕಾಲೇಜಿನ ಸಂಸ್ಥೆಗಳಲ್ಲಿ ಹೆಣ್ಮಕ್ಳು, ನಮ್ಮ ಕಾಲೇಜಲ್ಲಿ ಎಲ್ಲ ಇದಾವ್ರೆ ಸೌಕರ್ಯ, ಆದರೆ ಬೇರೆ ಕಾಲೇಜು ಸ್ಕೂಲಲ್ಲೂ ಹೆಣ್ಣು ಮಕ್ಕಳಿಗೆ ಹುಡುಗಿಯರಿಗೆ ಇವೊಂದು ಈ ಮೂತ್ರಾಲಯದ ಸರಿಯಾದ ಸ್ವಚ್ಛ ವ್ಯವಸ್ಥೆ ಇರಬೇಕು ಮತ್ತು ಬಸ್ ಸ್ಟ್ಯಾಂಡ್ಗಳನ್ನು ಸ್ವಚ್ಛ ಮಾಡಿಸ್ಬೇಕು.
3: ಎಸ್, ಹಲೋ ನಮಸ್ಕಾರ.
4: ನಮಸ್ತೆ ಸರ್.
2: ನಮಸ್ಕಾರ ಅಮ್ಮ, ಹೇಳ್ರಿ ಕಾಂಚನ ಅವ್ರೆ.
4: ಸರ್, ನನಗೆ ಇವಾಗ ಒಂದು 6 ಆಯ್ತು ಬಿಪಿ ಟ್ಯಾಬ್ಲೆಟ್ ಸ್ಟಾರ್ಟ್ ಆಗಿ.
2: ಹ್ಞೂನ್ರಿ ಹ್ಞೂನ್ರಿ.
4: ಮತ್ತೆ 3 ಆದ್ಮೇಲೆ ಶುಗರ್ ಟ್ಯಾಬ್ಲೆಟ್ ಸ್ಟಾರ್ಟ್ ಆಗಿ.
2: ಹ್ಞೂನ್ರಿ.
4: ಮತ್ತೆ 1 ಆಯ್ತು ಥೈರಾಯ್ಡ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸರ್, ಅವ್ ಏನಾದ್ರು ಕಡಿಮೆ ಮಾಡ್ಬೋದಾ ನಾವು?
2: ಹೆಂಗಿರುತ್ತೆಮ್ಮ ನೋಡ್ರಿ, ಬಿಪಿ ಕಂಟ್ರೋಲ್ ಮಾಡಕ್ಕೆ ಗುಳಿಗೆ ಕೊಟ್ಟಿರೋದು. ನೀವು ಈಗ ಥೈರಾಯ್ಡ್ ಆರಾಮಾಗೈತಿ ಅಂತ ಹೇಳಿ ಅವು ಗುಳಿಗೆ ಬಿಟ್ರಿ, ಮತ್ತೆ ನಿಮ್ಗೆ ಅದು ಬರುತ್ತೆ ಬಿಪಿ. ಅದಕ್ಕೆ ನೀವೆಲ್ಲ ಅವ್ರು ಚೆಕ್ ಮಾಡೇ ಕೊಟ್ಟಿರ್ತಾರೆ, ಇದು ಪ್ರಿವೆಂಟೇಬಲ್ ಐತೋ ಸರಿಯಾಗಿ ತಗೊಳ್ಳೇಬೇಕು ಅಂತ ಇರುತ್ತೆ. ಸೊ ನೀವು ಯಾವ ಗುಳಿಗೆ ಬೇಕಾದ್ರೆ, ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಮತ್ತು ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್, ಇವೆಲ್ಲ ಮಾತ್ರೆಗಳು ನೀವು ಜೀವನ ಪರ್ಯಂತ ತಗೊಳ್ಳೋದಿರುತ್ತೆ. ಯಾಕಂದರೆ ಅವು ಗುಳಿಗೆ ತೊಗೊಂಡಾಗ ಸರಿ ಇರ್ತದೆ. ನಂಗೆ ಅನಿಸ್ತದೆ ನೀವು ಬಿಟ್ರಿ ಅಂದರೆ ನೆಗ್ಲೆಕ್ಟ್ ಮಾಡಿಕೊಂಡು, ನಾ ಬಿ ಪಿ ನಾರ್ಮಲ್ ಆಗೈತೆ ಅಂತ ನೆಗ್ಲೆಕ್ಟ್ ಮಾಡಿದೆ ಅಂದರೆ ಸ್ಟ್ರೋಕ್ ಹೊಡೆದ ಹೋಗಿ ಅಡ್ಮಿಟ್ ಆಗ್ತೀರಿ, ಅಯ್ಯೋ ಆ ಗುಳಿಗೆ ತೊಗೋಬೋದಿತ್ತಲ್ಲ ನಾನು ಅಂತ ಅವಾಗ ಅನಿಸೋಕ್ಕಿಂತಲೂ ಸರಿಯಾಗಿ ಪ್ರತಿ 6 ಒಮ್ಮೆ, 3 ಇಸ್ ದ ರೆಕಮೆಂಡೆಡ್ ಅಟ್ ಲೀಸ್ಟ್, ಎವ್ರಿ 3 ನೀವು 3 ಡಾಕ್ಟ್ರಿಗೆ ಹೋಗಿ ಭೇಟಿ ಆಗಬೇಕು, ನಿಮ್ಮ ಎಲ್ಲ ಕರೆಕ್ಟ್ ಅದಾವೋ ಇಲ್ಲೋ ಚೆಕ್ ಮಾಡಿಸ್ಕೊತಿರ್ಬೇಕು. ತಪ್ಪದೇ ಚೆಕ್ ಮಾಡ್ಕೊರಿ, ಬಿಳಿಗಿ ಗುಳಿಗಿ ಮಾತ್ರ ಬಿಡಬೇಡ್ರಿ. ಬಟ್ ಅವರು ವೈದ್ಯರು ಸರಿಯಾದ ಗುಳಿಗಿನ ಕೊಟ್ಟಿರ್ತಾರೆ ಏಜಿಗೆ ತಕ್ಕಂತೆ, ನಿಮ್ ಕಂಡೀಷನ್ ತಕ್ಕಂತೆ. ಈಗ ನಿಮ್ ವಯಸ್ಸು ನೋಡ್ರಿ, ನಿಮ್ಗೆ ಯಾವುದೇ ಇವು ಗುಳಿಗೆ ಕೊಟ್ಟರು ನಡೀತದೆ, ಯಾಕಂದ್ರೆ ನಿಮ್ಗೆ ಗರ್ಭಾವಸ್ಥೆ ಪ್ಲಾನಿಂಗ್ ಇರಂಗಿಲ್ಲ ಈ ಏಜಲ್ಲಿ ಯೂಸ್ವಲಿ. ಅದಕ್ಕೆ ನೀವು ಅವು ಸರಿಯಾಗಿ, ಬಟ್ ಸರಿಯಾದ ಕಾಳಜಿ ತೊಗೋಬೇಕು. ಇಲ್ಲಾಂದರೆ ಶುಗರ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ, ಶುಗರ್ ಸರಿಯಾಗಿ ಹಾಂ ರೀ, ಆದರೆ ಕಣ್ಣಿನ ಮೇಲೂ ತೊಂದರೆ ಆಗ್ತದೆ ರೀ. ಬರೀ ನಾರ್ಮಲ್ ಶುಗರ್ ಅಲ್ಲ, ನೀವು 6 ಇದನ್ನು ಗೊತ್ತಾಗೋದು HbA1c ಚೆಕ್ ಮಾಡೋದ್ರಿಂದ ಗೊತ್ತಾಗುತ್ತೆ. ನೀವು ಆ ದಿವಸ ರಾತ್ರಿ ಶುಗರ್ ಬಿಡೋದು, ಮರು ದಿವಸ ಮುಂಜಾನೆನೂ ಶುಗರ್ ತಿನ್ನೋಂಗಿಲ್ಲ, ಚೆಕ್ ಮಾಡಿ ನಾನು ನಾರ್ಮಲ್ ಐತಂದ್ರೆ ನಡೆಯಂಗಿಲ್ಲ. HbA1c ಒಂದು ಚೆಕ್ ಮಾಡಿಕೊಂಡ್ರೆ 6 ಹೆಂಗಿದ್ದೀರಿ ಅನ್ನೋದು ಗೊತ್ತಾಗಿಬಿಡುತ್ತೆ. ಸೊ ನೀವು ಶುಗರ್ ಕಂಟ್ರೋಲು 6.5 ಕಡಿಮೆ ಇರಬೇಕದು HbA1c. ಸ್ವೀಟ್ಸ್ ಬಿಡೋದು, ನಮ್ಮಲ್ಲಿ ಆಹಾರ ಪದ್ಧತಿ ಭಾರತ ಒಳಗೆ ಮೇನ್ ಅಂದ್ರೆ ಕಾರ್ಬೋಹೈಡ್ರೇಟ್ ರಿಚ್ ಭಾಳ ತಿಂತೀವಿ ನಾವು, ಪ್ರೋಟೀನ್ ರಿಚ್ ಫುಡ್ ತಿನ್ಬೇಕು.
3: ಕರೆ ಮಾಡೋದಕ್ಕೆ ಧನ್ಯವಾದ ಸ್ನೇಹಿತರೆ. ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮಾಡಿ ಕಾರ್ಯಕ್ರಮದ ವಿಷಯ ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಸರ್, ಬಹಳ ಮುಖ್ಯವಾದ ಒಂದು ವಿಷಯ ತಾವು ತಿಳಿಸಿದ್ರಿ ಬರೀ ಕರೆ ಮುಂಚೆ, ಮಹಿಳೆಯರಿಗೆ ಹೈಡ್ರೇಷನ್ ಎಷ್ಟು ಮುಖ್ಯ ಅಂತ, ಆ್ಯಂಡ್ ಅದಕ್ಕೆ ಒಂದು ರಿಕ್ವೆಸ್ಟ್ ಕೂಡ ತಾವು ಮಾಡಿದ್ರಿ ಅಂಥ ಸಂದರ್ಭದಲ್ಲಿ. ಅಬೌಟ್ ವಿಟಮಿನ್ಸ್, ಯಾವ ವಿಟಮಿನ್ಸ್ ಒಂದು ಪ್ರೆಗ್ನೆಂಟ್ ವುಮನಿಗೆ ಅಥವಾ ಇನ್ ಜನರಲ್ ವುಮನಿಗೆ ಬಹಳ ಅವಶ್ಯಕತೆ ಇದೆ? ತಾವು ಹೇಳಿದ್ರಿ B12 ಆ್ಯಂಡ್ ವಿಟಮಿನ್ ಡಿ, ಎನಿ ಅದರ್ ವಿಟಮಿನ್ಸ್?
2: ಮುಖ್ಯವಾಗಿ ಐರನ್ ಅಂಶ, ಕಬ್ಬಿಣಾಂಶ.
3: ಕರೆಕ್ಟ್.
2: ಕಬ್ಬಿಣಾಂಶ ಜೊತೆಗೆ ಸ್ವಲ್ಪ ಜಿಂಕು ಬೇಕಾಗ್ತದೆ. ಆದರೆ ನಮ್ಮಲ್ಲಿ ಲೆಡ್ ಎಕ್ಸ್ಪೋಜರ್ ಭಾಳ ಇದೆ, ವೆಹಿಕಲ್ಸು ಇದು ಗ್ಯಾಸ್ ಬಿಡ್ತಾವಲ್ರಿ ಅವೆಲ್ಲ, ಹೊಗೆ ಅಂತೀವಲ್ಲ, ಆಹಾರ ಪದ್ಧತಿ. ಈಗ ನಾವು ಗ್ಯಾಸ್ಲೇ ಎಲ್ಲ ಯೂಸ್ ಮಾಡತ್ತೇವೆ ಅಡುಗೆ, ಮೊದಲು ಕಟ್ಟಿಗೆ ಎಲ್ಲ ಯೂಸ್ ಮಾಡ್ತಿದ್ರು, ಅದರೊಳಗೂ ಇದು ಪ್ರಮಾಣ ಜಾಸ್ತಿ ಇರ್ತಿತ್ತು. ಅದಕ್ಕೆ ಮುಖ್ಯವಾಗಿ ಐರ್ನ್, ಇದು ಮಿನರಲ್ ರೀ, ಲವಣಾಂಶಗಳು, ಲವಣಾಂಶಗಳೊಳಗೆ ಐರ್ನ್ ಭಾಳ ಮುಖ್ಯ ಇದೆ. ಅದರಲ್ಲಿ ನಮ್ಮ ಎಲ್ಲ ಹೆಣ್ಮಕ್ಕಳು 90% ಅಂದ್ರೂ, ನಾನು ಡಾಕ್ಟರ್ಸ್ಗಳು ಸಹಿತ ಟ್ರೀಟ್ ಮಾಡಿದ್ದೀನಿ ಹೆಣ್ಮಕ್ಕಳು ಡಾಕ್ಟರ್ಗಳು, ಇದರಲ್ಲಿ ಅವ್ರಲ್ಲಿ ಸಹಿತ ಐರನ್ ಸ್ಟೋರ್ ಡೆಫಿಷಿಯನ್ಸಿ ಇರುತ್ತೆ. ಐರನ್ ಸ್ಟೋರ್ ಸರಿ ಇದ್ದರೆ ಮಗುಗೆ ಚೆನ್ನಾಗಿ ಹೋಗುತ್ತೆ. ವಿಟಮಿನ್ B12 ಫೋಲಿಕ್ ಆಸಿಡ್ ಬಂದರೆ ಅದು ಅವರು ಹಿಮೋಗ್ಲೋಬಿನ್ನು ಚೆನ್ನಾಗಿರುತ್ತೆ.
3: ಕರೆ ಒಂದು ಬರ್ತಾ ಇದೆ ಸರ್. ಹಲೋ ನಮಸ್ಕಾರ.
5: ಹಲೋ, ಹಾಂ ನಮಸ್ಕಾರ ರೀ.
3: ನಮಸ್ಕಾರ, ತಮ್ಮ ಹೆಸರು?
0: ಧನ್ಯವಾದ.

0: होते आणि प्रॉपरली ग्रोथ झालेल्या काय डिलिव्हरी 34 to 36 weeks आणि एकदा स्कॅन करून घेतलं तर बाळचं वेट किती आहे, प्रॉपर प्लॅनिंग करू शकते आणि ह्याच्यामध्ये ऑल ते प्रॉपर न्यूट्रिशियस डाईट मेडिकेशन्स लाईक आयरन कॅल्शियम वगैरे बरोबर घ्यायला पाहिजे आणि ते बीपी नको म्हणून आता ते पहिला प्रेग्नन्सीला आणि प्रिव्हियस प्रेग्नन्सी लॉस वगैरे असलेलं त्या पेशंटला आम्ही ॲस्प्रिन वगैरे गोळी पण देते आणि हेल्दी आहे काय 7 महिन्यामध्ये तेव्हा पण म्हणजे इफ सी इज हेल्दी विथ गुड अदर स्टोर्स बेबी विल गेट गुड न्यूट्रिशन. त्याच्यामुळे गव्हर्नमेंट ऑफ इंडियाचे पण कार्यक्रम आहे की 1000 days फॉर 1000 days इज 270 days ऑफ प्रेग्नन्सी आणि 730 days ऑफ फर्स्ट 2 years ऑफ लाईफ वेअर ऑल सिस्टीम अँड ऑर्गन्स प्रोग्रामिंग होतात. कसं तुम्ही कम्प्युटर प्रोग्राम करतात ना तसं ऑर्गनचं प्रोग्रामिंग बरोबर व्हायला पाहिजे, ते आई बरोबर व्हायला पाहिजे आणि पोषकांश ते बरोबर जायला पाहिजे बाळाला. म्हणजे लिव्हरचं प्रोग्रामिंग, पॅनक्रियाजचं प्रोग्रामिंग. आता डायबिटीस असेल त्यांना डायबिटीस आम्ही 3 वेळा चेक करते, एक फर्स्ट व्हिजिटमध्ये शुगर घेऊन आणि एक 24 weeks आणि एक 34-36 weeksला. म्हणजे आईला डायबिटीस असलं तर बाळाला खूप शुगर जातात, ते शुगर गेल्यानंतर शुगर फॅट होऊन डिपॉझिट होतात आणि डोक्याचं खाली बाळचं वेट वाढतात आणि दॅट इज आणि ते ब्रेनला आयर्न जायचं बद्दल ते आरबीसी पॉलिसायथिमिया होतात तिथं जातात. तो हे सगळं प्लॅनिंग पाहिजे. सी नाव यू डोंट वॉन्ट जस्ट टू बी हेल्दी, यू वॉन्ट द बेबी टू बी हेल्दी अँड यू वॉन्ट युअर बेबी ऑल्सो शुड बी स्मार्ट अँड इंटेलिजंट. तुमचं बाळपण इंटेल नोबडी वॉन्ट्स अ डल बेबी इन लाईफ. सो त्याच्यामुळे आई पहिला चांगलं पाहिजे, हेल्दी असायला पाहिजे.
1: सर मग 8व्या महिन्यातली डिलिव्हरी जी होते आणि त्याच्यासाठी जी लोक अशी टेन्शनमध्ये असतात की 8व्या महिन्यामध्ये होऊ नये डिलिव्हरी असं जे असतं, तर त्याचं काय कारण आहे असं का म्हणतात
0: ते हे अवधीपूर्व डिलिव्हरी अंतर का म्हणजे डिलिव्हरी अवधीपूर्वच लेबर ते कारण खूप आहे. त्याच्यात आम्ही प्रिव्हेंट करायला खूप व्यस्त आहे. ते स्पॉन्टेनियस 50% होत आहे, ते 100 मध्ये 10% प्रीटर्म बर्थ होत आहे. प्रीटर्म बर्थ आहेत अवधीपूर्व ते कारण खूप असतात परंतु 50% कारण काय माहित नाही.
1: ओके,
0: वी डोंट नो द कॉज फॉर इट बट वी हॅव प्रिकॉशन्स टू टेक. इफ प्रिव्हियस झालेलं असलं तर आम्ही पूर्ण गोळी वगैरे देतात आणि ते एक एकदा युट्रस ते गर्भ पिशवीचं तोंड बोलतात ते कंट ते एकदम वीक असतात म्हणे स्टिच घालावं लागते आणि थोडं एक्स्ट्रा प्रोजेस्टेरॉन गोळी पण देते आम्ही ते वी कॅन चेक. आणि 25% ते बीपी वाढलेल्या प्रमाणे ते डायबिटीस नाही तर काहीतरी प्रॉब्लेमच्या साठी आम्ही प्रीटर्म डिलिव्हरी करतात ते आईचं सेफ्टीसाठी. तो तेव्हा पण आम्ही काळजी बरोबर घ्यायला लागते आणि हे बेबी प्री मॅच्युअर असेल, त्याचं लिव्हर नाही मॅच्युअर असते, त्यांचं सिस्टीम वगैरे बरं असत नाही म्हणून ते खूप आयसीयूमध्ये ठेवावं लागते, खूप खर्च येते. तो पण आम्ही फर्स्ट प्रेग्नन्सी पण आम्ही स्कॅन करत वेळा पिशवीचं तोंडाचं लेंथ किती आहे ते बघतात. ते जरी 3.5 वर असलं ते काय काळजी करायचं नसतं ते 12 weeks आणि 20 weeks मध्ये. तसं केव्हा तरी रिस्क असलं तर फॉलोअप आम्ही करत सोनोग्राफी करतो येते. तो प्रीटर्म लेबरला ते ॲस्प्रिन म्हणून पण एक गोळी सांगितलं मी तो पण आम्ही देते आणि प्रोजेस्टेरॉन गोळी पण थोडं देते वेअर देर इज अ चान्स ऑफ प्रीटर्म बर्थ्स.
1: व्हॉट्सअप थ्रू एक क्वेश्चन आलेला आहे सर आणि ते म्हणत आहेत की आता लेबर पेन होत नाही आहेत लेडीजना, तर त्याचं काय रिझन आहे?
0: तसं काय होत नाही. नाही नाही, तुम्हाला लवकर पाहिजे असं नाही. ते वी हॅव टू वेट टिल 40 weeks. 40-80 weeks वेट करायची. आता पण गोळी पण आहे आम्हाला ते म्हणजे तुमचं बाळ वगैरे एकदम चांगलं असलं काय ग्रोथ रिस्ट्रिक्टेड वगैरे नसलं तर आम्ही गोळी देतात. ते म्हणजे एक घरीच मी आता माझा पेशंट एक उद्या परवा डिलिव्हरी आहे त्याला मी 2 गोळी दिले आणि ते कालच आलंय ते एकच गोळी घेतल्यावर त्यांचं कळ चालू झालंय. म्हणजे हे थोडं युजली वी डोंट इंड्यूस हे
1: म्हणजे बोलत
0: नाही, नॅचरली येते ते, ते गडबड करायचं नसते ते.
1: अच्छा.
0: सो समटाईम्स आम्ही 40 आठवडे 37 वीक्सला, सम डॉक्टर्स बोलते की 37 वीक्सला डिलिव्हरी, 37 वीक्स डिलिव्हरी नाही करायची असते. वी हॅव टू वेट ऍटलीस्ट 39 वीक्स प्लस, म्हणजे 40 आठवडे असतात, काय प्रॉब्लेम नसतात. काय प्रॉब्लेम असलं तर डिलिव्हरी आम्ही करून घेतात. ते बीपी जास्त असलं, बाळचं ग्रोथ रिस्ट्रिक्शन आहे, बाळ चांगलं ह्याच्या पुढे सोडलं तर देर इज अ रिस्क ऑफ डेथ ऑफ द बेबी, तेव्हा आम्ही डिलिव्हरी लवकर करून घेते. परंतु यू वेट, देर इज नो हरी, आणि बेबी इज चांगलं असलं तर 39 वीक्स आम्ही सोडते. इन US अँड ऑल दे डोंट अलाव द, इफ द डिलिव्हरी इज डन बिफोर 39 वीक्स सिझेरियन वगैरे केलं त्यांना ते इन्शुरन्स पण कव्हर होत नाही.
2: करेक्ट,
1: बरोबर.
0: सो वेट फॉर 39 वीक्स, देर इज नो हरी अनलेस बेबी इज हॅव्हिंग अ प्रॉब्लम
2: इश्यू.
1: प्रवासादरम्यान सर गर्भवती महिलांनी कोणती काळजी घेतली पाहिजे?
0: प्रवासी दरम्यान फर्स्ट इज ड्रिंकिंग वॉटर अँड हेल्दी वॉटर, अँड वेन एव्हर दे आर इटिंग आउटसाईड फूड दे शुड अवॉइड चटणीज. Raw food should be avoided in the hotels, only preferably to eat boiled ones, because if they get gastroenteritis that problem hota hai, loose motion, ulte vagera hoyacha risk astat. Pani khub gyala pahije, ani they can plan traveling in with frequently taking rest. This is very very important, because the best mode of travel is train. And you know, even air travel, some it depends on the airliners. Some don't allow beyond 32 weeks. Amchi ata ek foreign cha patient yenar aste tani, when they should come is around 32, majority of the airlines. Ani ते केलं तर पण प्रिकॉशन घेऊन ते थोडं वगैरे गोळी वगैरे घेऊ शकते. आणि समरचं प्लेसला वगैरे हॉट प्लेसला जाय जाणार असलं तर, आणि लग्न वगैरे खूप आमचं लोक लग्नाचं, माझं बहूचं लग्न आहे, ह्याचं लग्न आहे म्हणून जाते, तेव्हा यू शुड बी टेक केअर ऑफ युअर गुड वॉटर, हेल्दी वॉटर, हेल्दी फूड, दॅट इज इम्पॉर्टंट. जर्नी ॲज फार एज पॉसिबल अवॉइड in unsafe areas and very warm areas, and preferably train traveling is good. If you are going by car, preferably thoda lie karun jayacha, nahi tar bus madhe pan khub ek seat ke badal don teen seat cha gheun adjust karun jhopun gela, nahi basun gela tar long journey tari bus madhe vagera avoid karayche.
1: Barobar,
0: this is very important. And travel precaution is eat healthy, drink more water, and keep yourself fit. And before going to the any travel, meet, consult the doctor and take advice. That's important.
1: त्याचबरोबर सर, प्रेग्नन्सी पिरियडमध्ये वाईट डिस्चार्ज होणं मध्ये किंवा रेड स्पॉटिंग होणं हे किती रिस्की असू शकतं?
0: नाही, वाईट डिस्चार्ज म्हणजे ॲक्च्युली फिजिओलॉजिकली म्हणजे नॉर्मली पण थोडं शिंबड्यासारखं थोडं जाते. Just it stains your undergarment clothes, not too much.
1: Okay.
0: And that is healthy. It should not be smelling. Smell nahi hona chahiye.
1: Barobar.
0: O simda sar ka thoda stain hote. He manje pregnancy cha vela te garbha pishvi thoda jaasta सिक्रिशन करतात, त्यामुळे तसं होतं. बिकॉज ब्लड सप्लाय इज मोर ड्युरिंग प्रेग्नन्सी. एक एक्झाम्पल म्हणजे 70 ml नॉन प्रेग्नन्सीमध्ये हर मिनिटला गर्भपिशवीला नॉन प्रेग्नंट प्रेग्नन्सी नसतानी ब्लड सप्लाय असते, ते ऑलमोस्ट इट रिचेस 800 to 1500 ml पर ऍट द टर्म, म्हणजे 1/5 ऑफ द कार्डियक आउटपुट. हार्टचं ते पंप जात आहे ना, त्याच्या 1/5 प्रमाण बाळ युट्रसलाच जात आहे. ते तेव्हा इवन 10% पण नाही होत आहे, म्हणजे इनफॅक्ट 5 liters पर मिनिट जात असलं तर फक्त 70 ml येते. आता बघा ऑलमोस्ट 800 to 1200 1300 तक ब्लड सप्लाय होते. सो यू शुड बी, दॅट इज वाय वी नीड टू बी दॅट वाईट डिस्चार्ज असते. स्पॉटिंग इज लिटल डेंजरस, यू नीड टू गेट इट चेक्ड, एस्पेशली व्हेरी अर्ली इन प्रेग्नन्सी. आणि त्या टाइम ते एक एकदा मिसकॅरेज व्हायचे चान्स असते. हार्ट कार्डियक ऍक्टिव्हिटी, हार्ट बाळचं हार्ट वगैरे चांगलं आहे काय. आणि मुख्य कारण फार वेळा स्पॉटिंग व्हायला लागलं तर बाळचं वार असते ना, ते खाली असायची शक्यता असते.
1: अच्छा.
0: त्याच्यामुळे थोडा कॉन्फिडन्स घेऊन ते गोळी वगैरे घ्यायला पाहिजे.
1: मग त्याच्यावरती आपल्याकडे ट्रीटमेंट आहे?
0: वी हॅव ट्रीटमेंट वी टेक गिव्ह दॅट बट दे शुड बी दीज आर द रिझन्स वाय दे हॅव इज ब्लिडिंग इज युरिनरी इन्फेक्शन पाणी पित नाही दे हॅव टू टेक दिस द बेस्ट ट्रीटमेंट फॉर अ वुमन ड्युरिंग प्रेग्नन्सी इज ड्रिंकिंग मोर वॉटर आणि हेल्दी फूड घ्यायची बिकॉज युरिनरी इन्फेक्शन कॉजेस युट्राईन कॉन्ट्रॅक्शन्स म्हणजे पिशवी आता घट्ट व्हायचं असं होते तेव्हा स्पॉटिंग व्हायचं रिस्क असते सो बेस्ट प्रिकॉशन इज दॅट
1: ओके केली हेल्थ गाईड फोन इन लाईव्ह शो आपला सुरू आहे ज्यामध्ये डॉक्टर एम बी बेलद आपल्यासोबत आहेत जे केलीज डॉक्टर प्रभाकर कोरे हॉस्पिटलचे स्त्रीरोग तज्ज्ञ आहेत त्यांना आपण ऐकतोय तुमच्या मनामध्ये अशा काही शंका असतील तर कॉल करा नंबर आहे 9019904904
2: ಸರ್ ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯಲ್ಲಿ ಈ ಒಂದು ವಿಷಯದ ಕುರಿತು ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್
0: ನಿಮಗೆ ಇವತ್ತು ಮುಂದುವರಿದ ರಾಷ್ಟ್ರಗಳೊಳಗೆ ಏನು ಕಾಳಜಿ ಆಗ್ತದೆ ಆ ಕಾಳಜಿ ನಮ್ಮ ಈ ಆಸ್ಪತ್ರೆ ಒಳಗೆ ಆಗ್ತದೆ ಒಂದೇ ನಿಮಗೆ ಒಂದೇ ವಿಷಯದಾಗ ಹೇಳಬೇಕು ಅಂದರೆ ಇಲ್ಲಿ ಇಂಗ್ಲೆಂಡಿಂದ ಯು ಎಸ್ ಇಂದ ನಮಗೆ ಸುಮಾರು ಪೇಷೆಂಟ್ಗಳು ಬಂದು ಡೆಲಿವರಿ ಆಗಿ ಹೋಗ್ತಾರೆ ಅವರೆಲ್ಲನೂ ದೇ ಹ್ಯಾವ್ ಗಿವನ್ ವೆರಿ ಪಾಸಿಟಿವ್ ಇನ್ಫಾರ್ಮೇಷನ್ ನಿಮಗೆ ನಾನು ಒಂದೇ ಮಾತು ಹೇಳಬೇಕಂದ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೈನ್ಡ್ ಸ್ಪೆಷಲಿಸ್ಟ್ ವಿ ಹ್ಯಾವ್ ಬೆಸ್ಟ್ ಆಫ್ ದ ಬೆಸ್ಟ್ ಕೇರಿಂಗ್ ಥಿಂಗ್ಸ್ ಆರ್ ದೇರ್ ಬೇಸಿಕಲಿ ವಿ ಡೂ ದ ಅಡ್ವಾನ್ಸ್ಡ್ ಕೇರ್ ಹಿಯರ್ ಇವನ್ ಫ್ರಮ್ ಅದರ್ ಮೆಡಿಕಲ್ ಕಾಲೇಜಸ್ ವಿ ಗೆಟ್ ರೆಫರೆನ್ಸಸ್ ಟು ಅವರ್ ಪ್ಲೇಸ್ ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಯು ದ್ಯಾಟ್ ದೇರ್ ಇಸ್ ದಿ ವಿ ಹ್ಯಾವ್ ಅವರ್ ಓನ್ ಪ್ರೋಟೋಕಾಲ್ ಬೇಸ್ಡ್ ಮ್ಯಾನೇಜ್ಮೆಂಟ್ ಹಿಯರ್ ಸೊ ವಿ ಪ್ರೊವೈಡ್ ದ ಅಂದರೆ ನಾನು ನಿಮ್ಗೆ ಒಂದೇ ಮಾತು ಹೇಳಬೇಕಂದ್ರೆ ನೀವು ಮುಂದುವರಿದ ರಾಷ್ಟ್ರಗಳೊಳಗೆ ಏನು ಕಾಳಜಿ ಆಗ್ತದೆ ಆ ಕಾಳಜಿ ನಮ್ಮ ಆಸ್ಪತ್ರೆಗಳಿಗೆ ಕೊಡ್ತಾ ಇದ್ದೀವಿ ನಾವು ಮರಾಠಿ ಮಧ್ಯೆ ಬೋಲಾಯ್ಚೆ ಮಂದಿ ತುಮಿ ಅಮೇರಿಕಾ ಇಂಗ್ಲೆಂಡ್ ಮಧ್ಯೆ ಕಾಯ್ ಇನ್ಕ್ಲೂಡಿಂಗ್ ಪೇನ್ಲೆಸ್ ಲೇಬರ್ ಪೇನ್ಲೆಸ್ ಲೇಬರ್ ಪನ್ ಅಮಿ ಇತ್ತ ಪ್ರಾಕ್ಟೀಸ್ ಕರ್ತೇ ಆ್ಯಂಡ್ ಸ್ಟೇಟ್ ಆಫ್ ದ ಆರ್ಟ್ ಯು ಗಾಟ್ ಸ್ಟೇಟ್ ಆಫ್ ದ ಆರ್ಟ್ ಪೀಪಲ್ ಹಿಯರ್ ಆ್ಯಂಡ್ ಎಕ್ಸಲೆಂಟ್ ಟೀಮ್ ಈಸ್ ದೇರ್ ವಿ ಹ್ಯಾವ್ ಸೆಟ್ ಆಫ್ ಟೀಮ್ಸ್ ಇನ್ ಮ್ಯಾನೇಜಿಂಗ್ ಆಲ್ ದ ಕಾಂಪ್ಲಿಕೇಶನ್ಸ್ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಇಂಟರ್ನ್ಯಾಷನಲ್ ರಿಸರ್ಚಸ್ ವಿ ಹ್ಯಾವ್ ಡನ್ ಥ್ರೂ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಗಿವನ್ ಸಮ್ ಆಫ್ ದಿ ಟ್ರೀಟ್ಮೆಂಟ್ ಪ್ಲ್ಯಾನ್ಸ್ ಆ್ಯಂಡ್ ಪ್ರಾಕ್ಟಿಸಸ್ ಥ್ರೂ WHO ಫ್ರಮ್ ಆಫ್ ದ ರಿಸರ್ಚ್ ಏಜೆನ್ಸೀಸ್ ಇಟ್ ಹ್ಯಾಸ್ ಬಿನ್ ಡನ್ ಇನ್ ಅವರ್ ವುಮನ್ ಫಾರ್ ಎಕ್ಸಾಂಪಲ್ ಅಂದರೆ ನಿಮಗೆ ಈ ರಕ್ತಹೀನತೆ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಒಂದು ಅಧ್ಯಯನ ಮಾಡಿದ್ವಿ ಪ್ರತಿ ಗರ್ಭಿಣಿ ಹೆಣ್ಮಕ್ಳದ್ದು ಹಿಮೋಗ್ಲೋಬಿನ್ ಚೆಕ್ ಮಾಡಿ 3 ತಿಂಗಳಾದಮೇಲೆ IV ಐರನ್ ನಾವು 3 ತಿಂಗಳ ಒಳಗೆ ಕೊಡಲಿಕ್ಕೆ ಬರಲ್ಲ ಆ ಹೆಣ್ಮಕ್ಳಿಗೆ ನಾವು 1 ಗ್ರಾಮ್ ಐರನ್ ಬೆಳಗಾವಿ ಜಿಲ್ಲೆ ರಾಯಚೂರು ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮತ್ತು ರಾಜಸ್ಥಾನದ ಜೈಪುರ್ ಜಿಲ್ಲೆಯೊಳಗೂ ಮಾಡಿದ್ವಿ ಅದರೊಳಗೆ ನಾವು 1 ಗ್ರಾಮ್ ಕೊಟ್ಟು ತೋರಿಸ್ಕೊಟ್ವಿ ಅದನ್ನು ಸೇಫ್ ಆಗಿ ಕೊಡ್ಬೋದು ಅಂತೇಳಿ ಸೊ ಇದರಿಂದ ನಮ್ಗೆ ಇನ್ನೂ ಏನೈತೆ ಅಂತ ಗೊತ್ತಾಯಿತು ಅಂದರೆ ಬರೀ 1 ಗ್ರಾಮ್ ನಮ್ಮ ರಕ್ತಹೀನತೆ ಇರುವಂಥ ಹೆಣ್ಮಕ್ಳಿಗೆ ಸಾಲೋದಿಲ್ಲ ನಾವು ಇನ್ನೊಮ್ಮೆ ಕೊಡಬೇಕಂತ ಆ ಅಧ್ಯಯನದಿಂದ ಗೊತ್ತಾಗಿದೆ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಈಗ ಪ್ರತಿ ಗರ್ಭಾಶಯದಲ್ಲಿ 1 ಗ್ರಾಮ್ದಷ್ಟು ಅಂದರೆ 1 ಗ್ರಾಮು ಬರೀ ಪ್ರೆಗ್ನೆನ್ಸಿದನ್ನು ಕಾಳಜಿ ಸಲುವಾಗೇ ಬೇಕು ಈಗ ಅವ್ರ ಎನಿಮಿಕ್ ಇದ್ರೆ ಅದನ್ನು ಟ್ರೀಟ್ ಮಾಡೋಕ್ಕೆ ಎಕ್ಸ್ಟ್ರಾ ಬೇಕಾಗುತ್ತೆ ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳಿದ್ನಿ ನಾವು ರುಟೀನಾಗಿ ಹಿಮೋಗ್ಲೋಬಿನ್ ಅಷ್ಟೇ ಟೆಸ್ಟ್ ಮಾಡೋದಲ್ಲ ಇಲ್ಲಿ ನಾನು ಅದನ್ನೇ ಹೇಳಿದೆ ಐರನ್ ಲೆವೆಲ್ ಸಹಿತ ಚೆಕ್ ಮಾಡಿಸ್ತೀವಿ ನಮ್ಮ ಓನ್ ಇರುವಂಥ ಡಾಕ್ಟ್ರುಗಳು ಸಹಿತ ನಮ್ಮ ಕಡೆನೇ ಸರಿಯಾಗಿ ಟ್ರೀಟ್ ಇಲ್ಲೇ ತೊಗೋತಾರೆ ರೀ ಇದನ್ನು ನೀವು ತಿಳ್ಕೊಬೇಕು ಅಂದರೆ ನಮ್ದು ಸ್ಟೇಟ್ ಆಫ್ ದ ಆರ್ಟ್ ಕೇರ್ ಐತಿ ಅಂತ ಅರ್ಥ ಮಾಡ್ಕೋಬೋದು
2: ಸರ್ ಇವತ್ತಿನ ವಿಷಯ KLE ಹೆಲ್ತ್ ಗೈಡ್ ನೇರ ಫೋನಿನ ಕಾರ್ಯಕ್ರಮದ್ದು ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು ಆಗಿತ್ತು ಆದರೆ ತಾವು ಪ್ರಾರಂಭದಲ್ಲಿ ಇಲ್ಲಿ ಬಂದಿರೋ ಉದ್ದೇಶ ತಾವು ತಿಳಿಸಿದ್ರಿ ಗರ್ಭಧಾರಣೆಗಿಂತ ಮುಂಚೆ ನಾವು ಮಹಿಳೆಯರಿಗೆ ಆರೋಗ್ಯವಾಗಿ ಇಟ್ಕೋಬೇಕು ಚೆಕಪ್ಪನ್ನು ಮಾಡ್ಕೋಬೇಕು ಅಂತ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಸಂದರ್ಭದಲ್ಲಿ ಹೌ ಅವೇರ್ ಆರ್ ವುಮೆನ್ ಅಬೌಟ್ ದ್ಯಾಟ್ ಟಾಪಿಕ್
0: ಅದು ಪ್ರೀಕನ್ಸೆಪ್ಷನಲ್ ಕೇರ್ ಇನ್ನೂ ನಮ್ಮಲ್ಲಿ ಬಂದಿಲ್ಲ ನಾನು ಅದಕ್ಕೇನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಗರ್ಭಿಣಿ ಹೆಣ್ಮಗಳು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗುತ್ತೆ ಸಾರಿ ಪ್ರತಿಯೊಬ್ಬ ಹೆಣ್ಮಗಳು ಮದುವೆ ಆಗೋಕ್ಕಿಂತಲೂ ಮೊದಲು ಮದುವೆ ಆದಮೇಲೆ ರಿಜಿಸ್ಟ್ರೇಷನ್ ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ರಿಜಿಸ್ಟ್ರೇಷನ್ ಆಗುವಾಗ ಆ ಹೆಣ್ಮಗಳು ಇವೆಲ್ಲ ಟೆಸ್ಟ್ ಮಾಡಿಸ್ಕೋಬೇಕು ಅವಳು ಹೆಲ್ದಿ ಅದಾಳೋ ಇಲ್ಲೋ ಅಂತ ಇದನ್ನು ನಾವು ಮಾಡಿದ್ವಿ ಅಂದರೆ ನಾವು ಈ ಸಾವಿನ ಪ್ರಮಾಣ ಕಡಿಮೆ ಮಾಡ್ಬೋದು ಮಗು ಮತ್ತು ತಾಯಿ ಇಬ್ಬರೂ ನಾವು ಚೆನ್ನಾಗಿ ಬೆಳೆಸ್ಬೋದು ಆರೋಗ್ಯವಂತ ತಾಯಿಗೆ ಆರೋಗ್ಯವಂತ ಮಗು ಅನ್ನೋದೇನು ನಮ್ಮದು ದೇಹ ಐತಿ What's our aim is to have a healthy baby. Every wanted pregnancy should end in a healthy baby to a healthy mother. This is the aim of our antenatal, or every pregnant woman wants it. And we doctor also aim that. Adu now maadbekandre thai garbhavasthaginta munchene ಸರಿಯಾಗಿ ಕಾಳಜಿ ತಗೋಬೇಕು. ನಾನು ಈ ಮೂಲಕ, ಯಾಕಂದರೆ ಅಮೇರಿಕಾದಾಗೀಗ ನೀವು ಅನಿಸ್ತೀರಿ ಅವರೇನು ಎಲ್ಲನೂ ಹೆಣ್ಮಕ್ಳೇನು ಅಗ್ದಿ ಆಗಿದ್ದೀನಿಲ್ಲ. ಈಗ ನೀವು ಅದನ್ನು ಈ ಟೆಸ್ಟ್ ಅವ್ರು ಮಾಡ್ಕೊಳ್ಳಿಲ್ಲ ಅಂದರೆ ಪ್ರೀಮಿಯಮ್ ಹೆಚ್ಚಿರ್ತೈತೆ ಅವ್ರದ್ದು ಇನ್ಶೂರೆನ್ಸ್. ಆ ಥರ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಈಗ ಆಯುಷ್ಮಾನ್ ಅಂದು ಸರ್ಕಾರ ಮಾಡ್ತಾ ಇದೆ. ಅವ್ರಿಗೆ ಪ್ರೆಗ್ನೆನ್ಸಿದವ್ರನ್ನೂ ಕವರ್ ಮಾಡುವಾಗ ಗರ್ಭಾವಸ್ಥೆಯ ಪೂರ್ವದಲ್ಲಿ ಮದುವೆ ಆದ ಹೆಣ್ಮಗಳು, ಮದುವೆ ಆಗಿ ಒಂದು ಮಗು ಆದಮೇಲೆ ಮತ್ತೊಂದು 6 ತಿಂಗಳಾದ್ಮೇಲೂ ಅವಳನ್ನ ಚೆಕ್ ಮಾಡಬೇಕು. ಅವಾಗ ಚೆಕ್ ಮಾಡಿದಾಗ ಅವಳು ಆರೋಗ್ಯವಂತವಾಗಿದ್ದಾಳೆ ಅಂತ ನೋಡಿದ ಮೇಲೇ ಸರ್ಟಿಫೈ ರಿಜಿಸ್ಟ್ರೇಷನ್, ಇಲ್ಲಾಂದರೆ ಈ ಟ್ರೀಟ್ಮೆಂಟ್ ಎಲ್ಲ ಸರಿ ಮಾಡಿಸ್ಕೋರಿ ಅಂತೇಳಿ ಅದನ್ನು ನನ್ನ ಇದು ನನ್ನ ಅಭಿಪ್ರಾಯ. ಇನ್ನೂ ಇದು ಪುಸ್ತಕದೊಳಗೆ ಅಥವಾ ಎಲ್ಲಿಯೂ ಗೈಡ್ಲೈನ್ನಾಗ ಬಂದಿಲ್ಲರಿ, ಬಟ್ ನಂದು ಅಭಿಪ್ರಾಯ, ನಮ್ಮ ಅಭಿಪ್ರಾಯ, ಐ ಆಮ್ ಟೆಲಿಂಗ್ ಇಟ್ಸ್ ಮೈ ಒಪಿನಿಯನ್ ದ್ಯಾಟ್ ವಿ ಶುಡ್ ಎನ್ಶೂರ್ ದ್ಯಾಟ್ ವುಮನ್ ಈಸ್ ಹೆಲ್ದಿ ಎಟ್ ದ ಟೈಮ್ ಆಫ್ ಮ್ಯಾರೇಜ್. Registration should have these guidelines, but that should not yield to unhealthy practices from the, you know, government agencies. You want this registration, these, otherwise, you know, just right there everything is okay. That should not also lead to some bribing practices. So everything what we suggest, they come as a law, there is a scope for these also. So I don't know how it should be implemented, but we want at least namga henmakkalu ivattu college ku hoguvantavaru irbodu avaru na nortini ivattu health aarogyavai kaaji illa, obesity jaasti ide andre sthulakaya. ನೀವು ಈಗ ಹುಡುಗಿಯರಿಗದು ನೋಡ್ರಿ, ಕಾಲೇಜ್ನಾಗ ಎಕ್ಸಸೈಸ್ ಮಾಡೋಂಗಿಲ್ಲ, ಜಂಕ್ ಫುಡ್ ತಿಂತಾರೆ. ಸಿ ನಾವು ವಾಟ್ ವಿ ಗ್ರೋ ಇನ್ ದಿಸ್ ಪ್ಲೇಸ್ ವಿ ಶುಡ್ ಈಟ್, ಅದಕ್ಕೆ ಮೈಕ್ರೋಬಯೋಮ್ ಅಂತೀವಿ ನಾವು.
2: ಮೈಕ್ರೋ
0: ನಮ್ಮ ಬಾಡಿಯೊಳಗೆ ಈ ಬ್ಯಾಕ್ಟೀರಿಯಾ ಆಗಲಿ, ಹೆಲ್ದಿ ಬ್ಯಾಕ್ಟೀರಿಯಾ ಆಗಲಿ, ಅವು ಇರಬೇಕಾದ್ರೆ ಇಟ್ ಪಿಜ್ಜಾ ಈಸ್ ನಾಟ್ ಅವರ್ ಫುಡ್, ಇಟ್ ವಾಸ್ ನೆವರ್ ಬೀನ್ ಅವರ್ ಫುಡ್, ಇಟ್ ಈಸ್ ಫ್ರಮ್ ದ ಇಟಾಲಿಯನ್. ದ ಚೀಸ್ ವಾಸ್ ನಾಟ್, ಬಿಕಾಸ್ ದಿಸ್ ವಿ ಆರ್ ನಾಟ್ ಯೂಸ್ ಟು ದ್ಯಾಟ್ ಮಚ್ ಕೋಲ್ಡ್ ದೇ ಆರ್ ಹ್ಯಾವಿಂಗ್, ಸೊ ದೇ ಆರ್ ಹ್ಯಾವಿಂಗ್ ದೋಸ್. ಸೊ ನಾವೇನು ಬೆಳೀತಾ ಇದ್ದೀವಿ, ರೊಟ್ಟಿ ಬೆಳಿತೀವಿ ಇಲ್ಲಿ, ಈವನ್ ಕಪ್ಲಿ ಗೋಧಿ ಅಂತೀವಿ ನಾವು ಇಲ್ಲಿ, ಗೋಧಿ ಅಮೆರಿಕನ್ ಗೋಧಿ ಅಲ್ಲ ನಮ್ಮದು, ಸದಕಿನ ಗೋಧಿ ಅಂತೀವಿ. ಆ ಫುಡ್ಡನ್ನೆಲ್ಲ ಹೆಲ್ದಿ ಫುಡ್ಡು ತಿನ್ನಬೇಕು. ಮತ್ತು ಬೇಳೆ, ನಮ್ಮ ಮೊದಲಿನ ನಮ್ಮ ಹಿರಿಯರು ಕಡ್ಲಿಬೇಳೆ, ಹುಗ್ಗೆ, ಹಾರ್ಸ್ ಗ್ರಾಮ್, ದಾಲ್,
2: ಕೊಳ್ಳು,
0: ಹೂರ್ನ ಹೋಳಿಗೆ, ಅವೆಲ್ಲ ಬೆಲ್ಲ, ಪ್ರೋಟೀನು ಎಲ್ಲ ಒಳ್ಳೆಯದಿರ್ತಿದ್ದು. ಈಗ ಟುಡೇ ನಾವು ಐಸ್ ಕ್ರೀಮ್ ತಿಂತೀವಿ ಜಾಸ್ತಿ. ಹಾಂ, ಐಸ್ ಕ್ರೀಮಲ್ಲಿ ಏನಿರುತ್ತೆ?
2: ಶುಗರ್.
0: ಹಾಂ, ಆಮೇಲೆ ಲೇಸು, ಕುರ್ಕುರೆ ಇವೆಲ್ಲ ಬಹಳ ಪ್ರಾಕ್ಟೀಸ್ ಅದ, ಚಾಕ್ಲೇಟ್ಸ್. ಅದನ್ನೇ ನಾವು ಆಹಾರ ಪದ್ಧತಿನ ಬದಲಾಯಿಸಿ ನಮ್ಮ ಹೆಣ್ಮಕ್ಕಳು ಹೆಲ್ದಿ ಇರಬೇಕು ಅಂಥೇಳಿ ಈ ಮೂಲಕ ನಿಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿ ಶುಡ್ ಪ್ರಾಕ್ಟೀಸ್ ವಾಟ್ ಆ್ಯಂಡ್ ಟಾಕ್, ವಾಕ್, ವಾಟ್ ಎವರ್ ವಿ ಆರ್ ಡೂಯಿಂಗ್, ವಿ ಶುಡ್ ದ್ಯಾಟ್ ವಿ ಶುಡ್ ಪ್ರಾಕ್ಟೀಸ್. ನಮ್ಮ ಮನೆಯೊಳಗೆ ನಾನು ಹೆಲ್ದಿ ಇದ್ದೀನಾ ಅಂತ ಕ್ವಶನ್ ಮಾಡಿಕೊಂಡು ನಾವು ಎಲ್ಲ ಆರೋಗ್ಯವಾಗಿ, ಆರೋಗ್ಯವಂತ ಅಥವಾ ಆರೋಗ್ಯಕರ ಆಹಾರ ತಿಂತಾ ಇದ್ದೀವ, ಇದನ್ನು ದಯವಿಟ್ಟು. ಮತ್ತು ಇನ್ನೊಂದು ನಾನು ಎಲ್ಲ ಕುಟುಂಬದವ್ರಿಗೆ ವಿನಂತಿ ಮಾಡ್ಕೋತೀನಿ, ಅಟ್ಲೀಸ್ಟ್ ಒನ್ಸ್ ಇನ್ ಅ ಡೇ ಮನೆಯವರೆಲ್ಲ ಕೂಡಿ ಕುಂತು ಊಟ ಮಾಡಿರಿ. ಯಾರು ಊಟ ಮಾಡ್ತಾ ಇದ್ದಾರೆ, ಏನು ಊಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನು ನಿಮ್ಮೆಲ್ಲರಿಗೆ ನಂದು ಇದು ವಿನಂತಿ ಐತಿ, ಹೆಣ್ಣು ಮಕ್ಕಳನ್ನ ಲಾಸ್ಟ್ ಊಟ ಮಾಡಕ್ಕೆ ಬಿಡಬೇಡ್ರಿ. ಹಾಂ, ಹೆಣ್ಣು ಮಕ್ಕಳು ಮೊದಲು ಊಟ ಮಾಡಬೇಕು ಅಂತ ನಂದು ಇನ್ನೊಂದು ಕಳಕಳಿಯ ವಿನಂತಿ.
2: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
0: ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.
2: ಸ್ನೇಹಿತರೆ, ಇದಾಗಿತ್ತು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಹಾಗೂ ಪ್ರಾಧ್ಯಾಪಕರು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ MB ಬೆಲ್ಲದವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನನ್ನೊಂದಿಗೆ
1: मी आहे तुमच्यासोबत मनीषा, आणि असेच आमचे नवनवीन कार्यक्रम ऐकण्यासाठी ट्यून इन रहा KLE वेणुध्वनी 90.4 FM वरती. हॅव अ नाईस टाइम, बाय बाय.
3: वेणुध्वनी 90.4 FM KLE कनसु.
4: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ವಿಶೇಷವಾದ
5: ಅಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ

ವಸತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಪ್ರಮುಖ ಕವಿಯಿತ್ರಿ, ಲೇಖಕಿ, ವಿಮರ್ಶಕಿ ಮತ್ತು ವಿಶ್ರಾಂತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುದೇವಿ ಹುಲಪ್ನವರ್ ಮಠ್. ಇವರು ಕಳೆದ 3.5 ದಶಕಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಅವಿಶ್ರಾಂತವಾಗಿ ಕೆಲಸವನ್ನ ಮಾಡುತ್ತಾ ಗಣನೀಯ ಸಂಖ್ಯೆಯ ಕೃತಿಗಳನ್ನ ಹೊರತಂದಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
1: ನಮಸ್ತೆ
0: ಮೇಡಮ್. ಇವಾಗ ಇಂಗ್ಲಿಷ್ ಪ್ರಾಧ್ಯಾಪಕರು ಆದ್ರೆ ಅಪ್ಪಟ ಒಂದು ಕನ್ನಡ ಬರಹಗಾರ್ತಿ, ಹೇಗೆ ಮೇಡಮ್ ಇದು ಹೇಗೆ ಸಾಧ್ಯವಾಗುತ್ತೆ? ಬಾಲ್ಯದಲ್ಲಿ ಏನಾದರೂ ಆಸೆ ಇತ್ತ ನಾನು ಮುಂದೆ ಲೇಖಕಿ ಆಗ್ತೀನಿ, ಸಾಹಿತಿ ಆಗ್ತೀನಿ ಅನ್ನೋದು? ಬಾಲ್ಯದ ಬಗ್ಗೆ ಹಾಗೇನೆ ತಂದೆ ತಾಯಿ ಪರಿಚಯ.
1: ಒಂದು ಹಿರಿಯರ ಅನುಭವ ನುಡಿಯದೆ, ಮಾನವ ಅಥವಾ ಮನುಷ್ಯ ಮನೆಯನ್ನು ಕಟ್ಟುತ್ತಾನೆ ಎನ್ನುವುದು ನಿಜ, ಆದರೆ ಮನೆಯು ಮಾನವನನ್ನು ಕಟ್ಟುತ್ತದೆ ಎನ್ನುವುದು ಹೆಚ್ಚು ನಿಜ ಅಂತ ಒಂದು ಮಾತಿದೆ. ಅಂದ್ರೆ ಮನೆಯ ಪರಿಸರ, ಅಲ್ಲಿಯ ಕುಟುಂಬದ ಸದಸ್ಯರ ನಡೆ ನುಡಿ, ಆಚಾರ ವಿಚಾರ, ಅವರು ಒಲವು ನಿಲುವು, ಆಮೇಲೆ ಅವರು ಮಾಡುವಂತಹ ಕಾರ್ಯಗಳು, ಇದೆಲ್ಲ ಆ ಮಕ್ಕಳ ಮೇಲೆ ಯಾವಾಗಲೂ ಪರಿಣಾಮ ಬೀಳುತ್ತದೆ. ಆ ಹಿನ್ನೆಲೆಯೊಳಗೆ ನಮ್ಮ ತಾಯಿ ತಂದೆ ಇಬ್ರು ರಾಷ್ಟ್ರ ರಾಜ್ಯ ಪ್ರಶಸ್ತಿ ವಿಭೂಷಿತ ಶಿಕ್ಷಕರು. ಅನೇಕ ವರ್ಷಗಳವರೆಗೆ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಅವರು ಶೈಕ್ಷಣಿಕ ಸೇವೆಯನ್ನು ಮಾಡಿದಂಥವ್ರು, ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದಂಥವ್ರು. ನಮ್ಮ ತಂದೆಯವರು ಕೇವಲ ಆದರ್ಶ ಶಿಕ್ಷಕರು ಮಾತ್ರ ಆಗಿರಲಿಲ್ಲ, ಅವರು ತಮ್ಮ 85ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು. ಅವರು ಬಹಳ ದೊಡ್ಡ ಒಬ್ಬ ಮಕ್ಕಳ ಸಾಹಿತಿ, ಜೊತೆಗೆ ಶರಣ ಸಾಹಿತ್ಯವನ್ನ ಬಹಳ ಆಳವಾಗಿ ಓದ್ಕೊಂಡಿದ್ದಂಥವ್ರು. ತಿಂಗಳುಗಟ್ಟಲೆ ನಮ್ಮ ನಾಡಿನ ಸಾಮಾನ್ಯ ಎಲ್ಲ ಮಠಮಾನ್ಯಗಳಲ್ಲಿ ಪುರಾಣ ಪ್ರವಚನವನ್ನು ಪೂರೈಸಿದಂಥವ್ರು ನಮ್ಮ ತಂದೆಯವರು. ಅದರ ಜೊತೆಗೆ ಅವರು ಬಹಳ ವಿಶಿಷ್ಟವಾಗಿರುವಂತಹ 100+ ಅದ್ಭುತ ಕೃತಿಗಳನ್ನೆಲ್ಲ ಬರೆದಿದ್ದಾರೆ, ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಿಸಿದಂಗೆ, ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂಗೆ, ಇತರೆ ಪ್ರಕಾರದ ಸಾಹಿತ್ಯಿಕ ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಮನೆಯೊಳಗೆ ತಾವೇನಾದ್ರೂ ಕವಿತೆ ಬರೆದ್ರೆ, ಚುಟುಕು ಬರೆದ್ರೆ, ನಿಬಂಧ ಬರೆದ್ರೆ ನಮ್ಮ ಮುಂದೆಲ್ಲ ಓದಿ ತೋರಿಸುವಂತವ್ರು, ಮತ್ತೆಲ್ಲ ಸಭೆ ಸಮಾರಂಭಗಳಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಅವರ ಆ ಮಾತುಗಾರಿಕೆ, ಆ ಕಲೆಯನ್ನ ನಾನು ಕಲಿತುಕೊಂಡೆ ತಕ್ಕ ಮಟ್ಟಿಗೆ, ಅದರಿಂದ ನಾನು ಪ್ರಭಾವಿತಳಾದೆ. ಅದರ ಜೊತೆಗೆ ಅವರೆಲ್ಲ ಮನೆಯೊಳಗೆ ಕಾವ್ಯ ವಾಚನ ಮಾಡುವಂತಹ ಅದನ್ನೆಲ್ಲ ಕೇಳ್ಕೊಳ್ತಾ ಇದ್ದೆ. ಆ ಹಿನ್ನೆಲೆಯಲ್ಲಿ ತಾಯಿಯವರು ಕೂಡ ಅವರು ಮಕ್ಕಳ ಸಾಹಿತಿ ಮಕ್ಕಳ ಮಂದಿರ ಅಂತ ಕವನ ಸಂಕಲನವನ್ನ ಪ್ರಕಟ ಮಾಡಿದ್ದಾರೆ. ಅದರೊಳಗೆ ಪುಟ್ಟನ ಬಳಗ ಅನ್ನುವಂಥದ್ದು ನಮ್ಮ ತಾಯಿಯವರ ಕವನ ಸಂಕಲನ, ಮಹಾರಾಷ್ಟ್ರದ 8ನೇ ಇಯತ್ತೆ ಮಕ್ಕಳಿಗೆ ಪಠ್ಯವಾಗಿರುವಂತಹದ್ದು. ತಂದೆಯವರಂತೂ ರಾಷ್ಟ್ರೀಯ ಬಹುಮಾನಗಳನ್ನೆಲ್ಲ ಪಡೆದಿದ್ದಾರೆ. ಈ ಎಲ್ಲ ಪರಿಸರ ಏನಿದೆ, ನಮ್ಮ ತಾಯಿ ತಂದೆ ಈ ಎಲ್ಲ ಅವರ ಸಾಹಿತ್ಯಿಕ ಪರಿಸರ ನಮ್ಮ ಮನೆಯಲ್ಲಿ ನಿರ್ಮಾಣ ಆಯಿತು. ಹಾಗಾಗಿ ಸಾಹಿತ್ಯದ ಕಡೆಗೆ ಬಹಳ ಸಹಜವಾಗಿ ಒಲವು ಉಂಟಾಗಿರುವಂಥದ್ದು. ಆಮೇಲೆ ನಮ್ಮ ತಂದೆಯವರಿಗೆ ನಾನು ಇಂಗ್ಲಿಷ್ನಲ್ಲಿಯೇ ಸ್ನಾತಕೋತ್ತರ ಪದವಿಯನ್ನು, PhD ಪದವಿಯನ್ನು ಪಡಿಬೇಕು ಅನ್ನುವಂಥ ಒಂದು ಆಸೆ. ನಿಮಗೆ ಗೊತ್ತಿದೆ, ಇದು ಇವತ್ತು ಜಾಗತಿಕ ಭಾಷೆ ಇಂಗ್ಲಿಷ್ ಭಾಷೆ. ಅದು ಲ್ಯಾಂಗ್ವೇಜ್ ಆಫ್ ಬ್ರೆಡ್ ಅಂಡ್ ಬಟರ್ ಅಂತ ಹೇಳ್ತೇವೆ, ಅದು ಲ್ಯಾಂಗ್ವೇಜ್ ಆಫ್ ಸೋಷಿಯಲ್ ಸ್ಟೇಟಸ್ ಅಂತ ಹೇಳ್ತೇವೆ, ಅದು ಲ್ಯಾಂಗ್ವೇಜ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ಅದು ಒಂದು ಜೀವನಕ್ಕೆ ಒಂದು ಮಾರ್ಗ, ಒಂದು ದಾರಿ. ಆದರೆ ಮಾತೃಭಾಷೆ ಬಹಳ ಮುಖ್ಯವಾಗಿರುವಂಥದ್ದು. ನಾವೇನಾದರೂ ನಮ್ಮ ಹೃದಯದ ಖಾಸಗಿ ಅನುಭವಗಳನ್ನು, ವಿಚಾರಗಳನ್ನು, ಆಪ್ತ ಭಾವನೆಗಳನ್ನು ಅಭಿವ್ಯಕ್ತಿಸಬೇಕಾದ್ರೆ ಬಹಳ ಸೂಕ್ತವಾಗಿರುವಂತಹ ಒಂದು ಮಾಧ್ಯಮ ಅಂತಂದ್ರೆ ಕನ್ನಡ. ಕನ್ನಡದ ಬಗೆಗೆ ಸಾಕಷ್ಟು ಒಲವು, ಜೊತೆಗೆ ಕನ್ನಡ ಸಾಹಿತ್ಯಿಕ ಪರಿಸರ ಮನೆಯಲ್ಲೇ ಹೊರಗೆ ಅದೆಲ್ಲ. ಆದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನವನ್ನು ಮಾಡಿದ್ರೆ ಇಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿಯೂ ಕೂಡ ನಮಗೊಂದು ಉಪಜೀವನ ಸಿಗ್ತದೆ ಅನ್ನುವಂಥದ್ದು. ಜೊತೆಗೆ ನಂದು ಒಂದೇನು ಕನಸಿತ್ತು ಅಂದರೆ ಕನ್ನಡದಲ್ಲಿರುವಂಥ ಒಳ್ಳೊಳ್ಳೆಯ ಗ್ರಂಥಗಳನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಲಿಕ್ಕೆ, ಅನುವಾದ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ಇಂಗ್ಲಿಷ್ನಲ್ಲಿರುವಂಥ ಒಳ್ಳೊಳ್ಳೆಯ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡೂ ಭಾಷೆಗಳ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತಹ, ಕನ್ನಡದಲ್ಲಿ ಪ್ರಭುತ್ವ ಸರಿಯೇ, ಇಂಗ್ಲಿಷ್ನಲ್ಲಿ ತಕ್ಕ ಮಟ್ಟಿಗೆ ಪ್ರಭುತ್ವವನ್ನು ಸಾಧಿಸಿದಂಥ ಒಂದು ವಿಚಾರ ನಿಲುವು ನನ್ನದಾಗಿದೆ ಅನ್ನುವಂಥದ್ದು. ಅದಕ್ಕೆ ನಾನು ಇಂಗ್ಲಿಷ್ನಲ್ಲಿ MA ಮಾಡಿದೆ ಧಾರವಾಡದ JSS ಮಹಾವಿದ್ಯಾಲಯದಲ್ಲಿ, ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಇಂಗ್ಲಿಷ್ನಲ್ಲಿ, ಆಮೇಲೆ PhD ಪದವಿ ಮೆಟಾಫಿಸಿಕಲ್ ಪೋಯಿಟ್ರಿ ಅಂಡ್ ಕನ್ನಡ ವಚನ ಲಿಟ್ರೇಚರ್ ಅಂತೇಳಿ, ಎರಡು ಅನುಭಾವ ಸಾಹಿತ್ಯದ ತೌಲನಿಕ ಅಧ್ಯಯನವನ್ನು ಡಾಕ್ಟರ್ CR ಇರ್ವಿನ್ ತಲ್ಲಿಮಠ 100,000+ ವಚನಗಳನ್ನು, 100,000+ ಗ್ರಂಥಗಳನ್ನು ಕನ್ನಡದಿಂದ ಇಂಗ್ಲಿಷಿಗೆ ಅನುವಾದ ಮಾಡಿದಂಥ ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ಅನುವಾದಕರು, ನನ್ನ ಸುದೈವ ಅಂಥವರೊಬ್ಬರು ನನಗೆ PhD ಮಾರ್ಗದರ್ಶಕರಾಗಿ ಸಿಕ್ಕರು. ಅಲ್ಲಿ ಆ ಒಂದು PhD ಸಂಶೋಧನವನ್ನು ಕೈಕೊಂಡು ಅಲ್ಲಿಂದ PhD ಪದವಿಯನ್ನು ಪಡೆಯುವಂತಾಯಿತು. ಅದಕ್ಕೆ ಮನೆಯ ಪರಿಸರ ಮತ್ತು ಹೊರಗಿನ ಪರಿಸರ ನನ್ನ ಪ್ರಯತ್ನ, ಆ ಕಾರಣದಿಂದಾಗಿ ನಾನು ಕನ್ನಡದ ಕಡೆಗೆ ಒಲವು, ಜೊತೆಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿರುವ ಏನಾದರೂ ಹೊಸದೇನಾದರೂ ಇದ್ರೆ, ಈ ಉದಾಹರಣೆಗೆ ಚಾರ್ಲ್ಸ್ ಲ್ಯಾಂಬ್ ಅಂತ ಒಬ್ಬ ಬಹಳ ದೊಡ್ಡ ನಿಬಂಧಕಾರ ಇಂಗ್ಲಿಷ್ನಲ್ಲಿ, ಬಹಳ ಅತ್ಯುತ್ತಮವಾದಂತಹ ನವಿರೋ ಹಾಸ್ಯ ಇರುವಂತಹ, ವ್ಯಂಗ್ಯ ವಿಡಂಬನೆ ಬಹಳಷ್ಟು ಇರುವಂತಹ, ಫ್ರಾನ್ಸಿಸ್ ಬೇಕನ್ ಇರ್ಬೋದು, ಚಾರ್ಲ್ಸ್ ಲ್ಯಾಂಬ್ ಇವರೆಲ್ಲ, ಹ್ಯಾಸಲಿಟ್ ಇರ್ಬೋದು, ಇವರೆಲ್ಲ ಒಳ್ಳೊಳ್ಳೆಯ ನಿಬಂಧಗಳನ್ನೆಲ್ಲ ಬರೆದಿದ್ದಾರೆ. ನನ್ನ ಪ್ರೀತಿಯ ಸಾಹಿತ್ಯ ಪ್ರಕಾರ ಅಂದ್ರೆ ಲಲಿತ ಪ್ರಬಂಧ. ಅಲ್ಲಿರುವಂತಹ ಹೊಸ ವಿಚಾರಗಳಿಂದ ಪ್ರಭಾವಿತಳಾಗಿ ಕೆಲವೊಮ್ಮೆ ಆ ವಿಚಾರಗಳನ್ನು ಕನ್ನಡದಲ್ಲಿ ಅಭಿವ್ಯಕ್ತಿಸಿದರೆ ಒಂಥರ ಏನೋ ಹೊಸತನ ಇರ್ತದೆ, ವೈವಿಧ್ಯತೆ ಇರ್ತದೆ ಅನ್ನುವ ಕಾರಣದಿಂದಾಗಿಯೂ ಕೂಡ ನಾನು ಇಂಗ್ಲಿಷ್ ಸಾಹಿತ್ಯವನ್ನು ತಕ್ಕ ಮಟ್ಟಿಗೆ ಓದುವ ನಿರ್ಧಾರ ತಕ್ಕ ಮಟ್ಟಿಗೆ ಓದಿಕೊಂಡಿರುವಂತಹದ್ದು.
0: ಅಂದ್ರೆ ಮೇಡಮ್, ಬಾಲ್ಯದಲ್ಲಿಯೇ ಒಂದು ಪ್ರಬಲವಾದ ಬುನಾದಿ ಬಿತ್ತು ತಮ್ಮ ಒಂದು ಸಾಹಿತ್ಯದ ಬೆಳವಣಿಗೆಗೆ ಅಂತ ಹೇಳಬಹುದು. ಮೇಡಮ್, ಇವಾಗ ಬರವಣಿಗೆ ಅಂತ ಬಂದಾಗ ಯಾವ ರೀತಿಯ ಒಂದು ಬರವಣಿಗೆಯನ್ನ ಬರೀತಿರೋ ತಾವು?
1: ನಾನು ಬಹಳಷ್ಟು ಮೆಚ್ಚಿಕೊಂಡಿದ್ದು ನಾನು ಇದೀಗ ಹೇಳಿದ ಹಾಗೆ ಲಲಿತ ಪ್ರಬಂಧ, ವ್ಯಂಗ್ಯ ವಿಡಂಬನಾತ್ಮಕವಾಗಿರುವಂತಹ ಲಲಿತ ಪ್ರಬಂಧ ಪ್ರಕಾರದಲ್ಲಿ ಬಹಳಷ್ಟು ಆಸಕ್ತಿ. ಹಾಗಾಗಿ ಮೂಗು ಮುರಿಯುವವರು, ಬಿಡುಗಡೆಯ ಸಡಗರ, ನನ್ನಜ್ಜಿ ಗುಜ್ಜಿ, ಕಿರಿಕಿರಿಯ ಕಾರು, ಆಮೇಲೆ ನೀರು ಬಂತು ನೀರು, ಈಗ ಮೊನ್ನೆನೆ ರೇವಾರಾಯಣಮ ಅನ್ನುವಂಥ ಪ್ರಬಂಧ ಸಂಕಲನಗಳನ್ನು ಪ್ರಕಟ ಮಾಡಿದ್ದೇನೆ. ಆ ಪ್ರಬಂಧ ಒಂದು ವಿಶೇಷ ಅಂದರೆ ಆ ಪ್ರಬಂಧ ಸಂಕಲನದಲ್ಲಿಯ ಅನೇಕ ಪ್ರಬಂಧಗಳು ನಮ್ಮ ನಾಡಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಾಗಿರುವಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಆಮೇಲೆ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ರಾಯಚೂರು ಸ್ನಾತಕೋತ್ತರ ಕೇಂದ್ರ, ಆಮೇಲೆ ಇಲ್ಲಿ ನಮ್ಮ ಲಿಂಗರಾಜ್ ಮಹಾವಿದ್ಯಾಲಯ ಸ್ವಾಯತ್ತ ಆಟೋನಮಸ್ ಕಾಲೇಜು, RLS ಆಟೋನಮಸ್ ಕಾಲೇಜು, ಹೀಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿರುವಂಥದ್ದು ಅದು ಬಹಳಷ್ಟು ನನಗೆ ಪ್ರೋತ್ಸಾಹವನ್ನು ನೀಡಿರುವಂಥದ್ದು. ಅವರದನ್ನು ಆಯ್ಕೆ ಮಾಡಬೇಕಾದ್ರೆ ಬಹಳ ಸೋಸಿ ವಿಶೇಷವಾದಂಥ ಅಂಶಗಳಿದ್ದರೆ ಮಾತ್ರ, ಅಂದರೆ ಯುವಕರು ಕಲ್ಕೊಳ್ಳುವಂಥ ಏನಾದರೂ ಅಂಶಗಳಿದ್ದರೆ ಮಾತ್ರ ಅವರು ಅದನ್ನು ಆಯ್ಕೆ ಮಾಡ್ತಾರೆ. ಒಂದು ಸಂದೇಶಕ್ಕಾಗಿ, ಇನ್ನೊಂದು ಸಂತೋಷಕ್ಕಾಗಿ ನಾವು ವಿವಿಧ ಸಾಹಿತ್ಯ ಪ್ರಕಾರಗಳನ್ನು ರಚನೆ ಮಾಡ್ತಿರ್ತೇವೆ. ಆ ಹಿನ್ನೆಲೆಯಲ್ಲಿ ಇದು ಅವರು ಆಯ್ಕೆ ಮಾಡಿದ್ದು ನನಗೊಂದು ರೀತಿ ದೊಡ್ಡ ಪ್ರೇರಣೆಯನ್ನು ಪ್ರೋತ್ಸಾಹವನ್ನು ನೀಡಿರುವಂಥದ್ದು. ಇನ್ನು ಎರಡನೇದು ಸಾಹಿತ್ಯ ಪ್ರಕಾರ ನಾನು ಮೆಚ್ಚಿಕೊಂಡಿದ್ದು ಅಂತಂದರೆ ವಚನಗಳ ವಿಶ್ಲೇಷಣೆ, ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ವೈಚಾರಿಕ ಬರಹಗಳನ್ನು.
0: ಮೇಡಮ್, ಇವಾಗ ಹಾಸ್ಯ ಬರಹ ಬರೀತೀನಿ ಅಂತ ಹೇಳಿದ್ರಿ. ಇವಾಗ ಹಾಸ್ಯ ಬರಹನ ಬರೆಯುವಾಗ ಒಂದು ಅಲ್ಲಿ ಒಂದು ಸೂಕ್ಷ್ಮ ಗೆರೆ ಇರುತ್ತೆ, ಅಂದ್ರೆ ನಗು ಬರಬೇಕು ಆದ್ರೆ ಯಾರಿಗೂ ಮನಸ್ಸಿಗೆ ನೋವಾಗಬಾರ್ದು. ಆ ಒಂದು ಸಮತೋಲನವನ್ನ ಯಾವ ರೀತಿ ತಮ್ಮ ಬರಹದಲ್ಲಿ ಒಂದು ಕಾಪಾಡ್ಕೊಂಡು ಹೋಗ್ತೀರಾ ಅಂತ?
1: ಈಗ ಜಾರ್ಜ್ ಆರ್ವೆಲ್ ಅನ್ನುವಂಥ ಒಬ್ಬ ನಿಬಂಧಕಾರ ಹೇಳ್ತಾರೆ, ವೈ ಐ ರೈಟ್ ಅನ್ನುವಂಥ ಒಂದು ನಿಬಂಧ ಬರೆದಿದ್ದಾರೆ ಅವರು. ನಾನು ನಿಬಂಧ ಅಥವಾ ಕಾದಂಬರಿ ಏನೇ ಬರಹಗಳನ್ನು ಬರೆಯುವುದಕ್ಕೆ ಏನು ಕಾರಣ ಒಂದು ಹೇಳ್ತಾರೆ ಅವರು, ನಾನು ಬರೆಯುತ್ತೇನೆ ಯಾಕೆ ಅಂತಂದರೆ ಕೀರ್ತಿಗಾಗಿ ಅಲ್ಲ, ಹೆಸರು ಪಡೆಯುವುದಕ್ಕಾಗಿ ಅಲ್ಲ, ಪ್ರಶಸ್ತಿಗಾಗಿ ಅಲ್ಲ, ಅಥವಾ ನನ್ನೊಳಗೆ ಏನೋ ಹೇಳ್ಕೊಳ್ಳುವುದಿದೆ ಅದನ್ನು ತಿಳಿಸ್ಬೇಕಾಗಿದೆ ಹಾಗಾಗಿ ನಾನು ಬರೀತೇನೆ ಅಂತಲ್ಲ. ನಾನು ಬರೆಯುತ್ತೇನೆ ಯಾಕೆ ಅಂದರೆ ನಾವಿರುವಂಥ ಸಮಾಜದಲ್ಲಿ, ಈ ವ್ಯವಸ್ಥೆಯಲ್ಲಿ ಅನೇಕ ಏರುಪೇರುಗಳಿವೆ, ಲೋಪದೋಷಗಳಿವೆ, ಅವುಗಳ ಕಡೆಗೆ ನಾನು ಸಮೂಹದ ಅಂದರೆ ಸಮುದಾಯದ ಗಮನವನ್ನು ಸೆಳಿಬೇಕಾಗಿದೆ. ನಾನು ಒಬ್ಬನೇ ಅದನ್ನು ಹೇಳ್ತಾ ಹೋದರೆ ಅದು ಲಕ್ಷ್ಯಕ್ಕೆ ಬರುವುದಿಲ್ಲ. ಇಂಡಿವಿಜುವಲ್ ಆಗಿ ನಾನು ಏನಾದರೂ ಹೇಳಿದರೆ ಅದು ಅಷ್ಟು ಪರಿಣಾಮಕಾರಿಯಾಗಿರುವುದಿಲ್ಲ. ಅದು ಕಲೆಕ್ಟಿವ್ ರೆಸಿಸ್ಟೆನ್ಸ್ ಆದರೆ, ಪ್ರತಿರೋಧ ಆದರೆ ಆ ವ್ಯವಸ್ಥೆ ಸುಧಾರಿಸಬಹುದು. ಆ ಕಾರಣದಿಂದಾಗಿ ನಾನು ಸಮಾಜದ ಅಂಕುಡೊಂಕುಗಳನ್ನು ತೋರ್ಪಡಿಸುವುದಕ್ಕೋಸ್ಕರ ಅಂದರೆ ಶಾಬ್ದಿಕವಾಗಿ ಅದನ್ನು ಅಭಿವ್ಯಕ್ತಿಸುವುದಕ್ಕೋಸ್ಕರ ನಾನು ಬರೀತೇನೆ ಅಂತ ಅವರು ಹೇಳ್ತಾರೆ. ಅದೇ ಒಂದು ನಿಲುವು ಕೂಡ ನನ್ನದಾಗಿರುವಂಥದ್ದು. ನಾನು ಎಂದು ಬೇರೆಯವರನ್ನು ನೀವು ಹೇಳಿದ್ರಲ್ಲ ಏನಾದರೂ ಅಂದ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗ್ತದೆ, ನೇರವಾಗಿ ಏನನ್ನಾದರೂ ಹೇಳಿದ್ರೆ ಮನಸ್ಸಿಗೆ ನೋವಾಗ್ತದೆ, ಅದಕ್ಕೆ ನಾನು ನನ್ನ ಮೇಲೆ ಅದನ್ನು ಆರೋಪಿಸಿಕೊಂಡು ಏನೋ ಒಂದು ಡೊಂಕದ ಏನೋ ಒಂದು ದೋಷ ಇದೆ, ಆ ದೋಷವನ್ನು ನಾನು ಬೇರೆಯವರ ಥರದ ಅಂತ ಹೇಳೋದಿಲ್ಲ, ಅದನ್ನು ನನ್ನೊಳಗಿದೆ ಅನ್ನೋದನ್ನು ನಾನು ಹೇಳಿಕೊಂಡು ನನ್ನ ಮೇಲೆ ಆರೋಪಿಸಿಕೊಂಡು ನಾನು ಯಾವಾಗಲೂ ಬರೀತೇನೆ. ಹಾಗಾಗಿ ಅದು ಹಾರ್ಮ್ಲೆಸ್ ಅನ್ನಿಸ್ತದೆ, ಅದರ ಜೊತೆಗೆ ನವಿರ ಹಾಸ್ಯ ಕೂಡ ಇರ್ತದೆ. ಈಗ ಉದಾಹರಣೆಗೆ ನಾನು ಅನೇಕ ಸಲ ಸರ್ಕಾರಿ ಬಸ್ನಲ್ಲೆಲ್ಲ ಟ್ರಾವೆಲ್ ಮಾಡ್ತಿದ್ದೆ. ಈಗಲೂ ಒಂದು ಕೆಟ್ಟ ಕನಸು ಅಂತ ಒಂದು ಪ್ರಬಂಧ ಬರೆದೆ. ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿರುವಂಥದ್ದು. ಪ್ರತಿನಿತ್ಯ ನಾನು ಧಾರವಾಡದಿಂದ ಸೌದತ್ತಿ ಕಾಲೇಜಿನಲ್ಲಿರುವಾಗ ಪ್ರಯಾಣ ಮಾಡ್ತಿದ್ದೆ. ಬಸ್ಸಿನಲ್ಲಿ ಅನೇಕ ಥರದ ಅನುಭವಗಳು, ಸರಿಯಾದ ವೇಳೆಗೆ ಬಸ್ ಬರುವ ಹಾಗಿಲ್ಲ, ಆಮೇಲೆ ಅದು ಪ್ಲಾಟ್ಫಾರ್ಮ್ ಸರಿಯಾಗಿ ಅಲ್ಲಿ ನಿಲ್ಲುವ ಹಾಗಿಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಎಲ್ಲ ಗಲಾಟೆ ಗದ್ದಲ ಎಲ್ಲ ಇರುವಂಥದ್ದು, ಆಮೇಲೆ ಇನ್ನೂ ಅನೇಕ ಕಹಿ ಕಟು ಅನುಭವಗಳು, ಅವುಗಳನ್ನು ಹೆಂಗೆ ಬರೆಯುವುದೀಗ? ಅದಕ್ಕೆ ನಾನು ಒಂದಿನ ಯಥಾರೀತಿ ಬಸ್ ಸ್ಟ್ಯಾಂಡಿಗೆ ಹೋದೆ. ಹೋಗ್ಬಿಡ್ದಾಗ ಅಗ್ದಿ ಕರೆಕ್ಟ್ ಟೈಮಿಗೆ ನಾನು ಹೋಗಿದ್ದೇನೆ, ಕರೆಕ್ಟ್ ಟೈಮಿಗೆ ಬಸ್ ಬಂದುಬಿಟ್ಟದ. ಆಮೇಲೆ ಎಲ್ಲ ಭಾಳ ಜನ, ತೀಸಲ ನಾನು ಈ ಹಿಂದೆ ಹೋದಾಗೆಲ್ಲ ಒಬ್ಬರ ಮೇಲೆ ಒಬ್ಬರು ಬೀಳೋದು, ಮೈ ಕೈ ತಾಕ್ಸೋದು, ಅವ್ರ ಚಪ್ಪಲಿ ಹರಿದು, ಇವ್ರ ಶರ್ಟ್ ಕಿತ್ತಾಡೋದು, ಅಲ್ಲಿ ಮೊದಲು ಅಲ್ಲಿ ಸೀಟ್ ಹಿಡಿದು, ಇದೆಲ್ಲ ಗಲಾಟೆ ಗದ್ದಲ ಒಬ್ಬರ ಮೇಲೆ ಒಬ್ಬರೆಲ್ಲ ಬೀಳ್ತಾ ಇದ್ರು. ಈಗ ನೋಡ್ತೇನೆ ಸಾಲು ಹಿಡಿದು ಎಷ್ಟು ದೊಡ್ಡ ಬಹಳಷ್ಟು ಜನ ಅದಾರ, ಅವರೆಲ್ಲ ಅಗದಿ ಮಡಿ ಇದ್ದವರಂಗೆ ಯಾರಿಗೂ ಕೈ ಮೈ ತಾಕಿ ಸಾಲು ಹಿಡ್ದ ಸರತಿಯೊಳಗೆ ನಿಂತ್ಕೊಂಡ್ರು. ನನಗೆ ನಾ ಇಂಡಿಯಾದೊಳಗೆ ಇದ್ದೇನೋ, ಮತ್ತೆಲ್ಲರೂ ಬೇರೆ ಕಡೆಗೆ ಇದ್ದೇನೋ, ಮಾತಿಲ್ಲ ಇಲ್ಲ, ನೇರವಾಗಿ ತಮಗೆ ತಾವ ನಿಂತ್ಕೊಂಡಿದ್ದಾರೆ. ನೋಡಿದೆ ಅಲ್ಲೇ ಹನುಮಾನ್ ಕಿ ರಾಣಿ ಶಾಪ್ ಅಂತಿತ್ತಲ್ಲಿ ಒಂದು, ಹನುಮಾನದ ಲಗ್ನನೇ ಆಗಿಲ್ಲ, ಹನುಮಾನ್ ಕಿರಾಣಿ ಕಿರಾಣಿ ಅಂಗಡಿ ಅಂತಿತ್ತು. ಏ ಇಲ್ಲ ಇಲ್ಲ, ನಾನು ಭಾರತದೊಳಗನೇ ಇದ್ದೇನೆ ಅನಿಸ್ತು. ಎಲ್ಲರೂ ಸಾವಕಾಶ ಒಳಗೆ ಹೋದರು. ತಮ್ಮ ತಮ್ಮ ಎಲ್ಲೆಲ್ಲಿ ಸೀಟ್ ಸಿಗ್ತದೆ ಅಲ್ಲಿ ಮೌನವಾಗಿ ಎಲ್ಲರೂ ಕೂತ್ಕೊಂಡ್ರು. ಕೂತ್ಕೊಂಡ ಮೇಲೆ ನಾನು ಹಿಂಗೆ ಕೂಡಬೇಕು ಅಂತ ಅನ್ಕೊಡ್ದ, ಒಬ್ರು ಆಗಲೇ ಅಲ್ಲಿ ಕೂತ್ಕೊಂಡಿದ್ರು ಒಬ್ರು, ಒಬ್ಬ ಯುವಕ ನನ್ನ ಹಿಂಗೆ ಹಿಂದೆ ನೋಡಿದವನ ತಟ್ಟನ ಮೇಲೆ ಎದ್ದ. ನಾನು ಹಂಗೆ ಇದ್ರ ಸಲುವಾಗಿ ಸುಮ್ಮನೆ ಅಂತೇಳಿ ಸೌಜನ್ಯಕ್ಕೆ, ಇಲ್ಲಿ ಇಲ್ಲಿ ತಮ್ಮ ಕೂತ್ಕೊಳ್ರಿ ಕೂತ್ಕೊಳ್ರಿ, ಪಾಪ ನೀವು ಇದನ್ನ ಮಾಡಿರಿ ಕೂತ್ಕೊಳ್ರಿ, ಅರ್ಧ ತಾಸಿನ ದಾರಿದಾರೆ ಕೂತ್ಕೊಳ್ರಿ. ಇಲ್ಲ ಮೇಡಮ್, ಅಲ್ಲಿ ನೋಡ್ರಿ ಅಂತ ಬೋರ್ಡ್ ತೋರಿಸಿದ್ರು. ಅಲ್ಲೇ ಇದು ಮಹಿಳೆಯರಿಗಾಗಿ ಇರುವ ಆಸನ, ಅವರು ಇಲ್ಲದಾಗ ಕೂಡಿರಬಹುದು, ಅವರು ಬಂದೊಡನೆ ಎದ್ದು ನಿಲ್ಲಬೇಕು ಅಂತಿತ್ತು. ಅವನು ಅದನ್ನು ತೋರಿಸಿದ. ಎಷ್ಟು ಈ ಪ್ರಜ್ಞಾವಂತ ಯುವಕರದಾರ ನನ್ನ ಈ ದೇಶದೊಳಗೆ. ಭಾಳ ಸಂತೋಷ ಆಯ್ತು, ಹೆಮ್ಮೆ ಆಯಿತು, ಅವನ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತು. ಮುಂದೆ 2 ಮಿನಿಟಿಗೆ ಒಬ್ಬ ವಯಸ್ಸಾದ ಅಗ್ದಿ ಮುದುಕರು ಮುದುಕ ಹೆಣ್ಮಗಳೊಬ್ಬಳು ಹತ್ತಿದ್ಲು, ಆಕಿನ ಒಬ್ಬ ಯುವಕ ಕರ್ಕೊಂಡು ಬಂದು ತನ್ನ ಜಗದೊಳಗೆ ಆಕಿನ ಕೂಡಿಸಿದ. ಇನ್ನೊಂದು ಎಕ್ಸಾಂಪಲ್. ಅದಕ್ಕೆ ನಾನು ಅದನ್ನು ನೋಡಿ ನಮ್ಮ ದೇಶದೊಳಗೆ ಇಷ್ಟು ಹೆಣ್ಮಕ್ಕಳಿಗೆ ಇಂಥ ಒಳ್ಳೆಯ ಸ್ಥಾನಮಾನದ ಅಂದ್ರೆ ಮತ್ತೆ ಇನ್ನೊಮ್ಮೆ ಹುಟ್ಟುದಾದ್ರೆ ಹೆಣ್ಮಗಳಾಗಿನ ಈ ದೇಶದಾಗನ ಹುಟ್ಟಬೇಕಂತ ದೇವ್ರಿಗೆ ಕೈ ಮುಗಿದೆ. ಭಾಳ ಸಂತೋಷ ಆಯ್ತು ನನಗೆ. ಆಮೇಲೆ ಚಾಲಕರು ಎಲ್ಲರೂ ಕೂತದ್ದನ್ನು ನೋಡಿ ಡೋರ್ ಹಾಕಿ ರೈಟ್ ಅಂತಂದರು. ಅದೇ ಸರಿಯಾದ ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಒಂದು ಅಷ್ಟೆಲ್ಲ ಆಗ್ಬಿಡೋದು, ಒಂದು 5 ನಿಮಿಷ ತಡ ಆಗಿತ್ತು. ಅವರು ಕಂಡಕ್ಟರ್ ಎಲ್ಲರ ಎದುರಿಗೆ ನಿಂತ್ಕೊಂಡು ಕ್ಷಮ ಮಾಡ್ರಿ, 5 ಗಂಟೆ ನಾವು ತಡವಾಗಿ ಬಿಡ್ತಾ ಇದ್ದೇವೆ, ದಯವಿಟ್ಟು ಸಹಕರಿಸಬೇಕು ಅಂದರು. ಎಂಥ ಪ್ರಜ್ಞಾವಂತ, ತಾಸುಗಟ್ಟಲೆ ತಡ ಆದರೂ ಏನು ಅನ್ನದ ಹೋಗುವಂಥ ಎಲ್ಲ ಚಾಲಕರೆಲ್ಲ ಇರುವಾಗ ಕಂಡಕ್ಟರ್ ಎಲ್ಲ ಇರುವ, ಇದೊಂದು ಭಾಳ ವಿಚಿತ್ರ ಅನಿಸ್ತು. 60 ಕಿಲೋಮೀಟ್ರ್ ವೇಗದೊಳಗೆ ತೇರು ಹೆಂಗೆ ದೇವ್ರನ್ನ ಕರ್ಕೊಂಡು ಹೋಗ್ತದಲ್ಲ ಹಂಗೆ ಸಾವಕಾಶ ಅಗದಿ ಯಾವುದು ಉಳುಕದಂಗೆ ತೆಗ್ಗುದಿನ ಇದ್ರೂ ಕೂಡ ಭಾಳ ಜೋಕೆಯಿಂದ ಅವರು ಚಾಲಕರು ನಮ್ಮನ್ನು ಕರ್ಕೊಂಡು ಹೋದರು. ಆಮೇಲೆ ಮುಂದವ್ರ ಕಂಡಕ್ಟ್ರು ಟಿಕೆಟ್ ಟಿಕೆಟ್ ಅಂತ ಬಂದರು. ನಾನು 15 ರೂಪಾಯಿ ಇತ್ತದು ಟಿಕೆಟ್ ದರ, 500 ನೋಟ್ ಹಿಡಿದೆ. ಈ ಹಿಂದೆಲ್ಲ 15 ರೂಪಾಯಿಗೆಲ್ಲ 50 ರೂಪಾಯಿ ಇದಕ್ಕೆ ನಾವು 500 ರೂಪಾಯಿ ಹಿಡಿದ್ರೆ ಏನ್ರಿ ಗೊತ್ತಾಗೋದಿಲ್ಲ ರೀ, ಚಿಲ್ಲರ್ ತೊಗೋಬೇಕು, ಎಲ್ಲರೂ 500 ನೋಟ್ ಹಿಡಿದ್ರೆ ಎಲ್ಲಿಂದ ತರೋಣ್ರಿ ನಾವು ಚಿಲ್ಲರ್ ಏನಂತ ತಿಳ್ಕೊಂಡ್ರೆ ನಮ್ಮ ಬ್ಯಾಂಕು ನಮ್ಮ ಇದು ಅಂತೆಲ್ಲ ಚೀರಾಡ್ತಿದ್ರು. ಈ ಸಲ ನೋಡ್ತೀನಿ ಈ ಕಂಡಕ್ಟ್ರು ನನ್ನ ಕೋತ ತೊಗೊಂಡ್ರು, 15 ರೂಪಾಯಿ ಟಿಕೆಟ್ ಕೊಟ್ಟರು, ಉಳಿದಿದ್ದು ಚಿಲ್ಲರೆ ಸಮಾಧಾನದಿಂದ ತಿರುಗಿಕೊಟ್ರು. ಭಾಳ ಸೌಜನ್ಯವನ್ನು ತೋರಿಸ್ಕೊಂಡ್ರು. ಮತ್ತು ಈ ಮೊದಲು ಏನು ಮಾಡ್ತಿದ್ರು, ಹಂಗೇನಾದರೂ ಚಿಲ್ಲರ್ ಇರಲಿಲ್ಲ ಅಂದರೆ ಕಂಡಕ್ಟ್ರುಗಳು ಮೊದಲಂತೂ ಚೀರ್ತಿದ್ರು. ಅಷ್ಟಲ್ಲದ ಒಂದು 500 ರೂಪಾಯಿ ಕೊಟ್ಟು ನೀವು ಯಾರ್ಯಾರು ಚಿಲ್ಲರ್ ಕೊಡೋದು ನೀವೇ ನೀವೇ ತಗೋರಿ ಅಂಥೇಳಂದು ನಮಗೆ ಕಳಿಸ್ಬಿಡ್ತಿದ್ರು. ನಾನು ಒಂದ್ಸಲ ಒಂದು 4-5 ಮಂದಿ ನನಗೆ ಜೋಡಿಸಿದ್ರು. ನಾ ಕ್ಯಾಂಟೀನು ಈಗಿರೋ ಸಾಮಾನು ತೊಗೊಂಡ್ರೆ ನಾವು ಚಿಲ್ಲರ್ ಕೊಡ್ತೀವಂತ ಅವರಂದು, ನಾ ಮತ್ತೆ ಬೇಕಾದದ್ದು ಬೇಡದ್ದು ಸಾಮಾನು ತೊಗೊಂಡು ಚಿಲ್ಲರಿ ಮಾಡಿಕೊಂಡು ಅವ್ರಿಗೆಲ್ಲ ಹಂಚಿದ್ದು ಒಂದು ಅನುಭವ ನನಗಿತ್ತು. ಆಮೇಲೆ ಅದ್ರ ಜೊತೆಗೆ ಹಂಗೆ ಮಾಡುವಾಗ ಬಹಳಷ್ಟು ತಡ ಆಗಿ ನಾನು ಮನೆಗೆ ಹೋದಂಥ ಒಂದು ಅನುಭವ ಇತ್ತು. ಇವ್ರು ಹಾಂಗಿಲ್ಲ ಕೇಳ್ಬಿಡ್ದೆ ಚಿಲ್ಲರನ್ನು ಕೊಟ್ಟರು. ಭಾಳ ವಿಚಿತ್ರ ಈ ಕಂಡಕ್ಟರ್, ಇದರಿಂದ ನಾನು ಸಂತೋಷ ಆಯಿತು. ಅಂದರೆ ಒಂದು ಅರ್ಧದೊಳಗೆ ಇಂಥ ಒಂದು ಒಳ್ಳೆಯ ಕಂಡಕ್ಟರ್ ದರ್ಶನದಿಂದ ಭಾಳಷ್ಟು ಧನ್ಯತೆಯನ್ನು ಅನುಭವಿಸಿದಂಥ ಒಂದು ಭಾವ ನನ್ನದಾಯಿತು. ಆಮೇಲೆ ಅಷ್ಟರೊಳಗೆ ಒಬ್ಬರು ನನ್ನ ಮುಂದಿದ್ದವರು ಬೀಡಿ ಕಟ್ಟು ಸಿಗರೇಟ್ ಸೀದು ಸಲುವಾಗಿ ಇದು ಬೀಡಿ ಸೀದು ಸಲುವಾಗಿ ಹೊರಗೆ ತೆಗೆದ್ರು. ಅವ್ರ ಪಕ್ಕಕ್ಕೆ ಕೂತ್ಕೊಂಡವರು, ಮಿಸ್ಟರ್ ಅಲ್ಲಿ ನೋಡ್ರಿ ಅಂದರು. ಅವ್ರು ನೋಡಿದ್ರಲ್ಲೇ ಇಲ್ಲಿ ಧೂಮಪಾನ ನಿಷೇಧಿಸಲಾಗಿದೆ ಅದೆಲ್ಲ ಬರೆದಿದ್ರು. ಅದನ್ನು ನೋಡಿ ಓ ಐ ಆಮ್ ವೆರಿ ಸಾರಿ ರೀ, ನಾನು ಏನೋ ಬೈ ಮಿಸ್ಟೇಕ್ ಬೈ ಫೋರ್ಸ್ ಆಫ್ ಹ್ಯಾಬಿಟ್ ಎಲ್ಲೋ ರಸ್ತೆದೊಳಗಿದ್ದೇನೋ ಹಿಂಗೆ ನಾನು ತೆಗೆದಿದ್ದೇನೆ. ಎಷ್ಟು ಪ್ರಜ್ಞಾವಂತ ಪ್ರಯಾಣಿಕರು. ನನಗೆ ಅನೇಕ ಸಲ ಈ ಹಿಂದೆ ಬಸ್ನೊಳಗೆ ಸಿಕ್ಕಾಪಟ್ಟೆ ಸೇದುವುದು, ಆಮೇಲೆ ಹೋಗಿ ಬಿಡುವುದು, ನಾವು ಎಷ್ಟು ಮೂವು ಮುಚ್ಚಿಕೊಂಡ್ರು ವಾಂತಿ ಮಾಡಿಕೊಂಡ್ರು ಅದನ್ನೇನು ಕೇರ್ ಮಾಡದೇ ಇರುವಂಥ ಸ್ಥಿತಿ ಅನುಭವಿಸಿದ್ದೆ. ಇವರು ಐ ಆಮ್ ಸಾರಿ ಅಂಥೇಳಂದು ಮತ್ತು ಅವನು ಕ್ಷಮೆ ಕೇಳಿ ಒಳಗಿಟ್ಟುಕೊಂಡು ನೋಡಿ ಬಹಳಷ್ಟು ವಿಚಿತ್ರ ಅನಿಸ್ಬಿಡುತ್ತೆ ನನಗೆ. ಆಮೇಲೆ ಬಸ್ನೊಳಗೆ ನಾನು ಸಾಮಾನ್ಯವಾಗಿ ಓದ್ಲಿಕ್ಕೆ ಏನಾರ ಪೇಪರು ಮ್ಯಾಗ್ಝಿನ್ನು ಇವನ್ನೆಲ್ಲ ಇಟ್ಕೊಂಡಿರ್ತಿದ್ದೆ. ನಂದು ಓದೋದು ಮುಗಿದ ತಡ ಏನು ಬರಕ್ನ ಹಿಂದಿನವರು ಮುಂದಿನವರು ಒಂದಿಟ ತರಲಿ ಪೇಪರ್ ಇರೋದನ್ನು ಅಂಥೇಳೆಲ್ಲ ಇಸ್ಕೊಳ್ಳೋರು. ಈಗ ನೋಡ್ತೇನೆ ಎಲ್ಲರ ಕೈಯೊಳಗೂ ಒಂದೊಂದು ಪತ್ರಿಕೆ ಒಂದೊಂದು ಮ್ಯಾಗ್ಝಿನ್ ಎಲ್ಲ ಓದ್ಕೊತ ಕೂತ್ಬಿಟ್ಟಾರ. ನಾಂದೇ ನಮ್ಮ ನಾಡಿನ ಪತ್ರಿಕೆ ತೆಗೆಯವ್ರದ್ದು ಎಂಥ ನಸಿಬದ ಎಲ್ಲ ಕೊಂಡು ಓದ್ಲಿಕ್ಕೆ ಹತ್ಬಿಟ್ಟಾರ. ಯಾಕಂದ್ರೆ ಅನೇಕ ಸಂದರ್ಭದೊಳಗೆ ಅದ್ರ ಮೇಲೂ ಒಂದು ಬರೆದಿದ್ದೇನೆ ನಾನು ಆರ್ಟಿಕಲ್, ನನ್ನ ಪೇಪರ್ ಇಸ್ಕೊಂಡು ಯಾರ್ಯಾರು ಯಾವ್ಯಾವ ನಮ್ಮನ್ನು ಯೂಸ್ ಮಾಡಿದ್ರೆ ಅದನ್ನು ಒಂದು ಕೂಸಳಾಕತ್ತಿತ್ತು. ಅದು ಬೇಡ ತಗೋಯ್ಲು ತಗೋಯ್ಲು ಅಂತೇಳಿ ಅದ್ ಬಾಯೊಳಗೆ ಹರಿದ ಅದು ಏನು ಮಾಡೋದಿಲ್ಲ ಅದು ಮಾಡ್ತು. ಮತ್ತೊಬ್ಬರಿಗೆ ಬೆನ್ನು ಕೆರಿಲಿಕ್ಕತ್ತಿತ್ತು, ನಂದು ಪೇಪರ್ ತೊಗೊಂಡು ಅದನ್ನು ಸುಳ್ಳಿ ಸಣ್ಣಗೆ ಸುಳ್ಳಿ ಸುತ್ತಿ ಒಳಗೆ ಹಾಕಿ ಬೆನ್ನು ಕೆರ್ಕೊಳಕ್ಕೆ ಶುರು ಮಾಡಿದ್ರು. ಹಿಂಗೆಲ್ಲ ಭಾಳ ಕಹಿ ಅನುಭವಗಳೆಲ್ಲ. ಈಗ ನೋಡ್ತೇನೆ ಎಲ್ಲರೂ ಓದ್ತಾ ಕೂತಾರೆ, ಎಂಥ ಸುಶಿಕ್ಷಿತ ಜನ ಇವರೆಲ್ಲ ಅಂತ ಭಾಳಷ್ಟು ಸಂತೋಷ ಆಯಿತು. ಆಮೇಲೆ ಹೋಗುವಾಗೆಲ್ಲ ಈ ನರ್ವೀಲು ಈ ಕ್ಲಬ್ನವರೆಲ್ಲ ಬರೆದಿರ್ತಾರೆ ನೋಡ್ರಿ, ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ನವರೆಲ್ಲ, ನಿಮ್ಮ ಪ್ರಯಾಣ ಸುಖಕರವಾಗಲಿ ಅಂತ. ಕರೇನ ಅವ್ರ ವಿಷ್ ಇವತ್ತು ನನ್ನ ಅನುಭವಕ್ಕೆ ಬಂದಿರುವಂಥದ್ದು ಅನ್ನಿಸ್ತು. ಆಮೇಲೆ ಒಂದು 10 ಮಿನಿಟ್ ಆಗಿರಬೇಕು, ಪಟ್ನ ಬಸ್ ನಿಲ್ಲಿಸಿದ, ಟಿಕೆಟ್ ಕಲೆಕ್ಟರ್ ಒಳಗಡೆ ಬಂದರು. ನನಗರ 10 ಗಂಟೆಗೆ ಕ್ಲಾಸ್ ತಗೋಬೇಕಲ್ಲೇ. ಪ್ರಾಚಾರ್ಯರು ಹುಡುಗರದ್ದು ಗದ್ದಲ ಹಾಕ್ತಿರ್ತಾರ, ಪ್ರಾಚಾರ್ಯರು ಹೊರಗೆ ಬರ್ತಾರ, ಏನ್ರಿ ಮೇಡಮ್ ಅಂತಾರ. ಬಯೋಮೆಟ್ರಿಕ್ಸ್ ನನಗೆ ಸಿಕ್ಕಾಪಟ್ಟೆ ಚಿಂತೆ. ಇವರೆಲ್ಲಾರ್ದು ಚೆಕ್ ಮಾಡೋರೇನು ಟಿಕೆಟು, ಏನ್ ಮಾಡೋದಪ್ಪ ಅಂತ ಹೇಳಿ ಬಹಳ ಬೇಸರ ಆಯ್ತು. ಆದ್ರೆ ಆ ಟಿಕೆಟ್ ಕಲೆಕ್ಟರ್ ಏನ್ ಮಾಡಿದ್ರು, ನೋಡ್ರಿ ನೀವು ಎಲ್ಲ ಪ್ರಜ್ಞಾವಂತರೆಲ್ಲ ಈಗ ಅದೀರಿ ನನ್ನ ನಾಡಿನವರು, ಎಲ್ಲರೂ ಸಾಮಾನ್ಯವಾಗಿ ಟಿಕೆಟ್ ತಗೊಂಡಿರ್ತೀರಿ, ಯಾರು ಅಕಸ್ಮಾತ್ ತಗೊಂಡಿಲ್ಲ ಕೈ ಎತ್ತಿ ಬಿಡ್ರಿ, ನಾನು 2 ಮಿನಿಟ್ ನೋಡು ಮುಗಿತದ್ರು. ಎಂಥ ವಿಚಿತ್ರ ಅಂದ್ರೆ ಒಬ್ಬ ವ್ಯಕ್ತಿ ಕೈ ಎತ್ತಿದ್ರು, ಅದನ್ನ ನೋಡಿ ಎಷ್ಟರ ಪ್ರಾಮಾಣಿಕತೆ ನಮ್ಮ ಜನರದ್ದು ಮೂರ್ಛೆ ಬರುವಂಗಾತು ನನಗೆ, ಯಾವಾಗೂ ಹಿಂಗೆ ನೋಡಿರಲಿಲ್ಲ. ಆಮೇಲೆ ಒಬ್ಬಕ್ಕೆ ನಿಂದಮ್ಮ ಅಂತ ಕೇಳಿದ್ರು ಅವರು ತುದಿಗೆ ಕೂತಿದ್ದಕ್ಕೆ. ಕಂಡಕ್ಟರ್ ಬಂದ, ಇದೆಲ್ಲ ಮುಗಿತ್ರಿ ಬಸ್ ಮತ್ತ ಒಬ್ಬ ಹೇಳಿದ ಮುಂದೆ ನಡೀತ. ಮುಂದೆ ಒಬ್ಬಕ್ಕೆ ಬಂದ್ಲು ಟಿಕೆಟ್ ಅಂದವ ಕಂಡಕ್ಟರ್, ಒಂದು ಒಂದು ಫುಲ್ ಒಂದು ಒಂದು ಹಾಫ್ ಅಂದ್ಲಕ್ಕೆ. ಅವರು ಕಂಡಕ್ಟರ್ ಸಾಹೇಬರು ಹಂಗೆಲ್ಲ ಕನ್ನಡದಾಗ ಹೇಳ್ಬೇಕಮ್ಮ, ನಾವು ಕರ್ನಾಟಕದೊಳಗಿದ್ದೇವೆ. ಆಯ್ತು ರೀ, ಇದು ಒಂದು ಹಾಫ್ ಕೊಡ್ರಿ, ಒಂದು ನಂದು ಪೂರ್ಣ ಕೊಡ್ರಿ. ಇಷ್ಟು ಈ ಮಗುವಿಗೆ ಎಷ್ಟು ವಯಸ್ಸು ಅಂದ ಕೂಡಲೇ ಆ ಮಗುವಿನ ಕೇಳಿದ್ರು ಅವರು ಕಂಡಕ್ಟರ್ ಟೆಸ್ಟ್ ಮಾಡೋ ಸಲುವಾಗಿ, ಎಷ್ಟು ನಿಂದು ವಯಸ್ಸು? ಈಗ 2 ತಾಸಿನ ಹಿಂದೆ ನನಗೆ 6 ಮುಗಿದಿದೆ, ನನಗೆ 7ನೇ ವರ್ಷ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ ಮಗು. 6 ವರ್ಷದ ಕೆಳಗಿದ್ರೆ ಅರ್ಧ ಚಾರ್ಜು, 6 ವರ್ಷದ ಮೇಲ್ಪಟ್ಟಾದ್ರೆ ಪೂರ್ಣ ಚಾರ್ಜು. ನಾ ಅದನ್ನ ನೋಡಿ ಇನ್ನಷ್ಟು ಬೆಚ್ಚಿ ಬಿದ್ದೀನಿ. ಮಗುನ ಹೇಳಿಕತ್ತದ, ಯಾಕಂದ್ರೆ ನಮ್ಮ ತಾಯಂದ್ರು 12 ವರ್ಷ ಆದ್ರೂ ಇನ್ನೂ ಆಗೇ ಇಲ್ರಿ, ಈಗ 7 ವರ್ಷ ಆಗೈತ್ರಿ ಅಂತ ಹೇಳುವಂಥವ್ರನ್ನೆಲ್ಲ ಈ ಮೊದಲೆಲ್ಲ ನೋಡಿದ್ದೆ. ಭಾಳ ವಿಚಿತ್ರ ಅನ್ನಿಸ್ತು ನನಗೆ. ಆಮೇಲೆ ಒಂದು ಮತ್ತೊಂದು ಸ್ಟಾಪಿಗೆ ನಿಂತಾಗ ಇದು ಎಲ್ಲಿಗೆ ಹೋಗ್ತದ ಅಂತ ಪಕ್ಕದಾಕಿ ಇನ್ನೊಬ್ಬಕ್ಕೆ ಕೇಳಿದ್ಲು, ನೋಡ್ರಿ ಇದು ರುದ್ರಾಪುರಕ್ಕೆ ಹೋಗ್ತೈತಿ, ಆಮೇಲೆ 8 ಗಂಟೆಗೆ ರುದ್ರಾಪುರಕ್ಕೆ ಹೋಗ್ತೈತಿ, 9 ಗಂಟೆಗೆ ರಾಮಾಪುರಕ್ಕೆ, 10 ಗಂಟೆಗೆ ಕಟ್ಬಳ್ಳಿ ತಾಂಡೆಕ. ಆಕೆ ಏನು ಬಸ್ಸಿನ ವೇಳಾಪಟ್ಟಿ ತಾನ ತಯಾರು ಮಾಡಿದವ್ರಂಗೆ ಬಡ ಬಡ ಎಲ್ಲ ಹೇಳಿದ್ರು. ಈ ಮೊದಲು ಒಮ್ಮೆ ನನಗೆ ಏನಾಗಿತ್ತು, ಊರಿಗೆ ಹೋಗ್ಬೇಕಾಗಿದೆ, ಡ್ರೈವರ್ ತನ್ನ ಸೀಟ್ ನೋಡಿ ಕೂತಾರ, ಬಸ್ ಇನ್ನೇನು 2 ಮಿನಿಟ್ನಾಗ ಬಿಡಬೇಕು, ಅಲ್ಲೇ ಮುಂದಿದ್ದಕ್ಕಿಗೆ ಎಲ್ಲಿ ಹೋಗ್ತದ್ರಿ ಇದು ಅಂತ ಆಕೆ ತುಂಬ ಸರ ಹೊತ್ಕೊಂಡು ಮುಚ್ಕೊಂಡು, ನಾವು ಅಲ್ಲಿಂದ ನಮ್ಮ ಮನೆಯವ್ರ ಕುಂತಾರ ನೋಡ್ರಿ ಅವ್ರನ್ನ ಕೇಳ್ರಿ ಅಂದ್ಲಿಕ್ಕೆ. ಇವನ್ನೆಲ್ಲ ಅನುಭವ ಆಗಿದ್ದು ನನಗೆ. ಈ ಹೆಣ್ಮಗಳು ಪಟ್ ಪಟ್ ಪಟ್ ಎಲ್ಲೆಲ್ಲಿ ಯಾವ್ಯಾವ ಎಷ್ಟೆಷ್ಟು ಮಿನಿಟಿಗೆ ಯಾವ ಊರಿಗೆ ನಿಲ್ತದ ಅಂತ ಹೇಳ್ತಾಳೆ. ಭಾಳ ವಿಚಿತ್ರ ಅನ್ನಿಸ್ತು ನನಗೆ ಈ 60 ಮಿನಿಟಿನ ಈ ಪ್ರಯಾಣದೊಳಗೆ. ಒಂದೂ ಧೂಮ್ರಪಾಣಿ ಇಲ್ಲ, ಕಂಡಕ್ಟರು ಮುಂದರಿ ಮುನ್ನಡೀರಿ ಇಲ್ಲ, ಎಲ್ಲರೂ ತಾವ ಹಿಂದೋ ಮುಂದೋ ನಿಂತು ಸಹಕಾರ ತೋರಿಸಿದಂಥದ್ದು. ವಾಂತಿ ಬೇದಿ ತೂಕಡಿಕೆ ಮೈಮೇಲೆ ಬೀಳ್ತದೆ ರೀ, ನಿದ್ದೆ ಮಾಡಿಕೊಂಡು ಪಕ್ಕದಲ್ಲಿರುವ ಅವೆಲ್ಲ ಏನೂ ಇಲ್ಲ. ಸೀಟ್ ಹಿಡ್ರಿ ಸೀಟ್ ಹಿಡ್ರಿ ಅಂತ ಜಿಗದಾಡ ಜಿಗದಾಡೋ ಸೀಟ್ ಕೂಡ ಅವರು. ಒಬ್ಬ ಅಂತೂ ಚಪ್ಪಲ್ ಕೊಡ್ಲಿಕ್ಕತ್ತಾನ, ಯಾಕ್ರಿ ಏನು ಹಂಗ್ರಿ ಯಾ ಹಿಂಗ್ಯಾಕೆ ನೀವು ಇಲ್ರಿ ಮೇಡಮ್ ಅವ್ರ ಮನೆ ಚಲೋ ಚೀಲ ಕೊಟ್ಟೇನಿ ಒಳಗೆ ಹೋಗ್ಬಿಡೋದ್ ಚೀಲ ಇದ್ದಿದ್ದಿಲ್ಲಲ್ಲೇ ಹಿಂಗೆ ಕೊಟ್ರಿ ಬರೋಬ್ಬರಿ ಮಾಡ್ತಾರ್ರಿ ಅವ್ರು, ಒಂದ ಅಂತೂ ಹಾಕೊಂಡು ಹೋಗಕ್ ಬರೋದಿಲ್ರಿ. ವಿಚಿತ್ರ ವಿಚಿತ್ರ ಜನ, ಇವು ಯಾವ ಅನುಭವಗಳಿಲ್ಲ. ಆಮೇಲೆ ಸಾರಿ ಯಾವುದು ಇಲ್ಲ. ಅದಕ್ಕೆ ಇಷ್ಟೆಲ್ಲ ಮಾಡ್ಲಿಕ್ಕತ್ತೇನಿ, ಏನಾಯ್ತು ಏನು ಸರಿಯಾದ ಸಮಯಕ್ಕೆ ಬಸ್ಸು ಕರೆಕ್ಟ್ ನಮ್ಮ ಊರಿಗೆ ಮುಟ್ಟಿದಾಗ ಒಂಥರ ನನಗೇನು ತಲೆಗೆ ಇದಾಗಲೇ ಇಲ್ಲ, ಒಂದು ವಿಚಿತ್ರ ಅನಿಸ್ತು, ಒಂಥರ ಅನ್ಕಾನ್ಶಿಯಸ್ ಆದಂಗೆ ಅನಿಸ್ಬಿಡ್ತು ನನಗೆ. ಏನಾಯ್ತು ಗೊತ್ತಿಲ್ಲ, ಧಪ್ ಅಂತ ಬಿದ್ದುಬಿಟ್ಟೆ. ನೋಡ್ತೇನೆ ಕನಸು, ಇದೆಲ್ಲ ನಡೆದದ್ದು ಕನಸು. ಅಂದರೆ ಈ ಎಲ್ಲ ಸುಧಾರಣೆಗಳು ಇದಕ್ಕೆ ಸಂಬಂಧಿಸಿದ ಹಾಗೆ ಆಗಬೇಕು ಅನ್ನುವುದನ್ನು ಪರೋಕ್ಷವಾಗಿ ಹೀಗೆ ಆರೋಪಿಸಿಕೊಂಡು ಇಂಥ ಲೇಖನಗಳನ್ನು ಬರೆದಿರುವಂಥದ್ದು. ನಮ್ಮ ವ್ಯವಸ್ಥೆಯಲ್ಲಿ ಇಂಥ ಅನೇಕ ದೋಷಗಳೆಲ್ಲ ಇದಾವೆ, ಇವುಗಳನ್ನು ನೇರವಾಗಿ ಹೇಳಿದ್ರೆ ಸಂಬಂಧಿಸಿದವ್ರಿಗೆ ಭಾಳ ಬೇಜಾರಾಗ್ತದೆ. ಅದಕ್ಕೆ ಇದನ್ನೆಲ್ಲ ನಾನು ನೋಡಿದೆ, ಅದಕ್ಕೆ ಅದು ಕೆಟ್ಟ ಕನಸು ವ್ಯಂಗ್ಯವಾಗಿ ಅದನ್ನೆಲ್ಲ ಇಟ್ಟಿದ್ದೇನೆ, ಅದು ಸುಂದರ ಕನಸಾಗಲಿ ಅನ್ನೋದನ್ನು ಈ ಮೂಲಕ ಹೇಳಿರುವಂಥದ್ದು ಇಂಥ ಅನುಭವಗಳನ್ನು. ಆಮೇಲೆ ಮೊನ್ನೆ ಕಾಲೇಜ್ನಿಂದ ಬರುವಾಗ ಸುಮಾರು 5 ಗಂಟೆ ಆಗಿರ್ಬೋದು, ಕಡೆ ಬಜಾರ್ ಇದ್ರೊಳಗೆ ಬರ್ತಾ ಇದ್ದೆ, ಎರಡೂ ಕಡೆ ಎಲ್ಲ ವೆಹಿಕಲ್ಗಳನ್ನೆಲ್ಲ ನಿಲ್ಲಿಸಿಬಿಟ್ಟಾರ. ಭಾಳ ಕಿರಿದಾದಂಥ ಒಂದು ದಾರಿ, ಸ್ಕೂಟಿ ಮ್ಯಾಲೆ ಸರ್ಕಸ್ ಮಾಡ್ಕೋ ಸಾವಕಾಶ ಹೊರಟೇನಿ. ಅಲ್ಲಿ ಪಕ್ಕಕ್ಕೆ ಕೆಂಪು ಟೊಮ್ಯಾಟೋ ಬರೀ ಮಿರಿ ಮಿರಿ ಮೀನ್ಸ್ಲಿಕ್ಕತ್ತಾವ, ಹಂಗಾದ್ರೆ ಸ್ವಲ್ಪ ಟೊಮ್ಯಾಟೋ ಒಯ್ಯನು ಅಂತ ಹೇಳಂದ. ಅಲ್ಲಿ ಸ್ಕೂಟಿ ಮೇಲೆ ಕೂತ್ಕೊಂಡನ ಆಕೆಗೆ, ಅಲ್ಲೆಲ್ಲೂ ಪಾರ್ಕ್ ಮಾಡ್ಲಿಕ್ಕೆಲ್ಲ ಟೈಮ್ ಇರಲಿಲ್ಲ, ಆಕೆಗೆ 1 ಕೆಜಿ ಟೊಮ್ಯಾಟೋ ಕೊಡ್ರು, ಆಕೆ ಆರಿಸಿ ಇದನ್ನ ಮಾಡ್ಲಿಕ್ಕತ್ತಾಳ. ಅಷ್ಟೊತ್ತಿನೊಳಗೆ ಹಿಂದಿನಿಂದ ಒಬ್ರು ಬಂದು ಸ್ಕೂಟರ್ ನನಗೆ ಹಾಯಿಸ್ಬಿಟ್ರು. ನಾ ದಪ್ಪ ಅಂಥೇಳ ಟೊಮ್ಯಾಟೋ ಹಣ್ಣಿನ ರಾಶಿ ಮೇಲೆ ಬಿದ್ದುಬಿಟ್ಟೆ, ಅದು ಟೊಮ್ಯಾಟೋ ಕಿಚ್ಚಪ್ ಆಯ್ತು. ಅಲ್ಲಿದ್ದವರು ಹೈಯರ್ ಲೆವೆಲ್ ಪ್ಲೇನ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ಲಿಕ್ಕತ್ತಾರ ನಂದೆಲ್ಲ ಬಿದ್ದದ್ದು ಅದನ್ನೆಲ್ಲ. ಒಂದಿಷ್ಟು ಮಂದಿ ಎಲ್ಲ ನೋಡಿ ಇವ್ರಿಗೆ ಕಲಿತಾವ್ರಂತ, ಹೆಂಗೆ ಕಲಿತಾವ್ರಂತ ಹೆಂಗೆ ಅನ್ನೋದು, ಇವ್ರಿಗೆ ವ್ಯವಹಾರ ಜ್ಞಾನ ಬೇಡ, ಸಂತ್ಯಾಗಿ ಸ್ಕೂಟಿ ತೊಗೊಂಡು ಗಾಡಿ ತೊಗೊಂಡು ಹಿಂಗೆಲ್ಲ ಅಡ್ಡಾಡ್ತಾರು, ಉದ್ಕ ಕಲ್ತಿರ್ತಾರ್ರಿ, ಬುದ್ಧಿ ಏನೋ ಇರೋದಿಲ್ಲ ಇವ್ರಿಗೆ ಅಂತ ಅವ್ರು ಅನ್ನೋದು ನನಗೆ ಕೇಳಿಸ್ತಿತ್ತು. ಅದು ಏನಾಯ್ತೋ ಏನೋ ಗೊತ್ತಿಲ್ಲ, ಅದು ಬಲಗಡೆ ಕಾಲು ಮುರಿದ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದುಬಿಟ್ಟೆ. ಯಾರೋ ಒಬ್ರು ಎತ್ತಿ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ರು, ಅವರು ಅದನ್ನ ರಾಡ್ ಹಾಕಿ ಆಪರೇಷನ್ ಮಾಡಿ ಅದೆಲ್ಲ ದುರಸ್ತಿ ಮಾಡಿ 3 ದಿನ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ರು. ಅಂದ್ರೆ ಯಾವ್ಯಾವ ರೀತಿ ಸಾಂತ್ವನವನ್ನ ಹೇಳುವಂತವ್ರು ನಮ್ಮ ಸುತ್ತಮುತ್ತಲೆಲ್ಲ ಇದ್ದಾರೆ. ಮಲ್ಕೋ ಅಲ್ಲಿ ಮನೆಗೆ ಕಳಿಸಿದ್ರು. ನಮ್ಮ ಅತ್ತಿಗೆಯರು 3 ಮಂದಿ ಅವು ಮೂಡ್ಕ ಎಲ್ಲ ಸಾಮಾನು ಇಡ್ತಿದ್ರು ಒಂದು ರೂಮ್ನೊಳಗೆ, ಅವನ್ನೆಲ್ಲ ತೆಗೆದು ಹೋಗದು ನನಗೊಂದು ಅಲ್ಲಿ ಕಾಟ್ ಹಾಕಿ ಬಂದು ಕೂಡಲೇ ಮಲಗಿಸಿದ್ರು. ಮಲ್ಕೊಂಡು 1-2 ತಾಸು ಆಗಿರ್ಬೇಕು, ಒಂದಿಬ್ರು ಬಂದ್ರು, ಮೇಡಮ್ ಅವ್ರ ಮನೆ? ಹೌದ್ರಿ ಮೇಡಮ್, ಅವ್ರ ಮನೆ ಇದ್ದಾರೆ.
2: ಅದಕ್ಕೆ ಬೈಕ್ ಅಪಘಾತ ಉಪನ್ಯಾಸಕಿಯ ಕಾಲು ಮುರಿತ ಅಂತೇಳಿ ನಾವು ಪೇಪರ್ ಕ್ಲಿಪ್ಪಿಂಗ್ ತಂದೇವ್ರಿ, ಇದ್ರಾಗ ನೋಡಿದೀವಿ. ಅದಕ್ಕೆ ಅವ್ರನ್ನ ನೋಡಕ್ ಬಂದೇವ್ರಿ. ಹೌದೇನ್ರಿ, ಸ್ವಲ್ಪ ಅವರು ಮಲ್ಕೊಂಡಾರ್ರಿ, ಡಾಕ್ಟರ್ ರೆಸ್ಟ್ ಹೇಳ್ಯಾರ.
1: ಅಲ್ರಿ, ನಾವು 400 ಕಿಲೋಮೀಟರ್ದಿಂದ ಅವ್ರನ್ನ ನೋಡಕ್ ಬಂದೇವು, ಮುದ್ದಾಮ್ ಇದಕ್ಕ ಬಂದೇವು ನಾವು, ಮತ್ತೇನು ಕೆಲಸ ಇಟ್ಕೊಂಡು ಬಂದಿಲ್ಲ. ಹಿಂಗ ಮಲ್ಕೊಂಡಾರು, ರೆಸ್ಟ್ ತಗೊಳಕತ್ತಾರು, ನಿದ್ದಿ ಮಾಡಕತ್ತಾರು ಅಂದ್ರ ಏನಂತ ತಿಳ್ಕೊಂಡ್ರಿ ನಾವು? ಅದೇನಿಲ್ರಿ, ಅವ್ರು ಹೇಳತ್ತಾರ ಡಾಕ್ಟರ್ ಹಂಗೆ ಹೇಳುದನ. ಅದು ನೀವು ಮೊದಲು ಅವ್ರನ್ನ ಎಬ್ಸ್ರಿ,
2: ನಾವು ಭೇಟಿಯಾಗಿ ಕೇಳಿ ಮಾತಾಡ್ಸಿ ನಾವು ಹೊಕ್ಕೇವ್ರಿ. ಅವ್ರು ಹೋದ್ರಿ.
1: ಮತ್ತೊಬ್ರು ಬಂದ್ರು, ನನ್ನ ಅಗದಿ ನಕಶಿಕ ಅಂತ ಅಂತಾರಲ್ಲ, ನೋಡಿದ್ರು. ಮೇಡಮ್ ಅಲ್ಲಲ್ಲಲ್ಲಲ್ಲ, ಹೇಳ್ರಿ ಕಾಲ ಬಲಗಾಲ್ರಿ, ಇರುವುದ ಬಲಗಾಲದ್ರಿ, ಇಲ್ಲಿ ನೋಡ್ರಿ ಇಲ್ಲಿ ಬಲಗಾಲಿಟ್ಟು ಮುಂದೆ ಬರ್ಬೇಕದು ಅಂತಿರ್ತೇವೆ ಇಲ್ರಿ, ಬಲಗಾಲದ್ದು ಬಲಗಾಲಿಗೆ ಹಿಂಗ್ ಮಾಡ್ಕೊಂಡ್ ಬಿಟ್ರಿ ನೀವು, ಬಹಳ ತ್ರಾಸ ಆಗೈತ್ರಿ ಇದು.
2: ಅಲ್ರಿ
1: ಅದು ಇಲ್ಲಿ ನೋಡ್ರಿ ಇಲ್ಲಿ ಥಿಯೇಟ್ರಿ ನಿಮ್ಮಂಗ ಹಿಂಗ ಹಿಂಗ ಅದ ಮನಕಾಲಿಗೆನ ಹಂಗ ಈಗೇನ್ ಮಾಡ್ಯಾರ ನಿಮ್ಮದ್ರಿ,
2: ಹಿಂಗನ ನಮ್ಮ ಬೀಗಗ್ರಿ, ಬಹಳ ಸುಮಾರು ಮನುಷ್ಯ ಬಿಡ್ರಿ ಅವ್ನು, ಹಿಂಗಾಗಿತ್ರಿ ಅವ್ನು.
1: ಏನು ಒಂದು ಮಿರಜ್ ಬಾಂಬೆ ಪುಣೆ ಒಂದ ಎಲ್ಲಿ ಹೇಳ್ತಾರ ಅಲ್ಲಿ ಹೋದ ಎಲ್ಲ ಮಾಡಿದ,
2: ಕಪಟಿ ರೊಕ್ಕ ಕಳೆದ, ಸಾಲ ಮಾಡಿದ, ಹೇಳ್ತಾರಲ್ರಿ ಕೋರ್ಟ್ ಕಟ್ಟಿ ಹತ್ತಿದವರು, ಹಾಸ್ಪಿಟಲ್ ಅಡ್ಮಿಟ್ ಆದವರು, ಇವ್ರ ಉದ್ದಾರ ಆಗುದಿಲ್ಲ ಅಂತ
1: ಹಂಗ ಎಲ್ಲ ಆತ್ರಿ. ಮಗ ಬಹಳ ಸೊಕಿನಾಗ ಇದ್ ಬಿಡ್ರಿ, ಅವ್ ಮ್ಯಾಲ ಹೋದ ಆಫೀಸ್ ಬ್ಯಾರೇ ರೀ, ಬರೀ ಕಾಲ್ ಆದದಕ್ ಮ್ಯಾಲ ಹೋದ್ರೆ ಅವ, ನಿಮ್ದೇನ ಹಂಗ ಆಗುದಿಲ್ರಿ.
2: ಅಲ್ಲ
1: ಮಾತು ಹೇಳಿದಿನ್ರಿ ನಾ ನಿಮ್ಗ, ಅದನ್ನ ತಗೊಳ್ರಿ. ಮತ್ತೊಬ್ರು ಬಂದ್ರು, ಇವ್ರು ಹೋದ್ರಿ, ಮತ್ತೊಬ್ರು ಬಂದ್ರು.
2: ಮೇಡಮ್ ದೇವ್ರು ಬಹಳ ಶಾನ್ಯಾರ ಅಲ್ಲ, ಯಾರಿಗೆ ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಬೋಧಿತಾದ್ರು ಹೇಳಿದ್ರು, ಅವ್ ಎಲ್ಲ ಪ್ರೀ ಪ್ಲಾನ್ ಇಡ್ರಿ ಒಂದು.
1: ಏನ್ರಿ ಮೇಡಮ್ ನೀವು ಸುಮ್ ಅಂತ ಕುಂತಲ್ಲೇ ಕುಂಡ್ರವ್ರ, ನೀವು ಎಲ್ಲಿ ಯಾರು ಯಾವ ಭಾಷಣ ಕರೀತಾರೋ ಆದ್ರೆ ಏನ ಅದಕ್ಕೆ ವಿಷಯ ಕೊಟ್ರು ಬಂತು, ಕೊಡದಿದ್ರು ಬಂತು, ಹಂಗ ಉದ್ದಕ್ಕ ಹೇಳಿದ್ರೆ ಹೇಳಿದ್ರಿ, ಎಷ್ಟು ಮಾತಾಡುದ್ರಿ, ಮಾ ಕಿಮಿ ತೂತ್ ಬೀಳುವಂಗ, ಒಂದು 7 ಜನ್ಮಕ್ಕಾಗುವಂಗ ಮಾತಾಡಿ ಬಂದಿರಲ್ಲಿ, ಎಲ್ಲಾ ಕಡೆಗೆ ಹೋಗಿ ಬಂದಿರಿ, ಬರೆಯುದ್ರಿ 1 ಮಿನಿಟ್ ಪುರ್ಸೊತ್ತಿಲ್ಲ, ಹಂಗ ಬರೀದ ಬರೀದ. ಅದು ಏನ್ ಬರೀತಿರಿ, ಎರಡನೇ ವಿಷಯ. ಮತ್ ನೀವು ಬರೆದದ್ದೆಲ್ಲ ಓ, ಈಗ ನೋಡ್ರಿ ಈಗ ಓದು ಮಂದಿನ ಬಹಳ ಕಡಿಮೆ ಆಗ್ಯಾರ, ನೀವು ಬರೆದದ್ದೆಲ್ಲ ಓದ್ರಿ ಅಂತ ಹೇಳಕ್ ನಮಗೂ ಧೈರ್ಯ ಇಲ್ಲ. ಅದ್ ಹೆಂಗ ನಮಗರ ಏನ ಹೆಂಗೆಲ್ಲ ಇದಾಗ್ಬೇಕ್ರಿ, ಒಟ್ಟು ಬರ್ದಿರಿ, ಒಟ್ಟು ರೆಸ್ಟ್ ಇಲ್ರಿ ಮನುಷ್ಯ ನಿಮಗ. ದೇವ್ರ ಏನ್ ಮಾಡಿದ್ರಿ, ಕಾಲ್ ಮುರಿದ ರೆಸ್ಟ್ ತಗೊಳ್ಳುವಂಗ ಮಾಡಿದ. ಅವಂಗೆಲ್ಲ ಗೊತ್ತೈತ್ರಿ, ಯಾರು ಏನು ಇದನ್ನ ಮಾಡ್ಯಾನ, ಹಿಂಗೆ ಹೇಳ್ತೇನೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ಇದು ಇದು ರಿಯಲ್ ಇದ್ದದ್ದು ಫ್ಯಾಕ್ಟ್ ನಿಮ್ಗೆ ಹೇಳೇನ್ರಿ ನಾನು. ಹೋದ್ರಿ ಮತ್ತೊಬ್ರು ಬಂದ್ರು, ಮೇಡಮ್ಮ ಬಾಳ ಗೈರ್ರಿ ಇಲ್ಲಿ ನೋಡ್ರಿ, ಯಾರಿಗಾರ ಇದು ಬರ್ಬೇಕು ನಿಮಗ್ ಬರಬಾರ್ದು, ಮತ್ತ ದೇವ್ರಿ ಕರ್ಕೊಳ್ದಿದ್ರ ಪಟ್ನ ಕರ್ಕೋಬೇಕ್ರಿ, ಹಿಂಗ ಕಾಲ್ ಮುರಿದ ಕೆಡವಿ ನನ್ನ ವಿಣ್ಣಿ ಮಾಡಬಾರ್ದ್ರಿ ಹಂಗ. ಅದಕ್ಕೆ ದೇವ್ರ ದೇವ್ರ ಅಲ್ಲ ಅಂತ ನೋಡ್ರಿ ನಾನು, ನೀವೇನಂತಿರೋದಕ್ಕೆ ನೀವು ಎಂತ ಇವ್ರಿ, ನೀವು ಒಂದ್ ತಗನಿ ಹೊರದವ್ರ ಅಲ್ಲ, ಸೊಳ್ಳಿ ಕೊಂದವ್ರ ಅಲ್ಲ, ನೊಣ ಹೊಡೆದವ್ರ ಅಲ್ಲ, ಇರ್ವಿ ನಾಶ ಮಾಡಿದವ್ರ ಅಲ್ಲ, ಎನ್ ಎಷ್ಟು ಸೌಮ್ಯ ನೀವು, ಏನ್ ಕ್ಲಾಸ್ನಾಗ 100 ಮಂದಿ ಇದ್ರು ಅಂತ ಅದನ್ನ ಹೇಳವ್ರು, ಜೋರ ಧ್ವನಿ ಹೇಳಿದವ್ರಲ್ಲ, ಅಷ್ಟು ಅಹಿಂಸಾವಾದಿ, ಅಷ್ಟು ಸೌಮ್ಯ, ಅಷ್ಟು ಸೂಕ್ಷ್ಮ. ನಿಮ್ಮಂತವ್ರಿಗೆ ಹಿಂಗ ಇದು ಈ ಜನ್ಮದಲ್ರಿ, ಆ ಜನ್ಮದ ಈ ಜನ್ಮದಾಗ ನೀವು ಚಲೋ ಅದೀರಿ ಮೇಡಮ್ ಅವರು. ಹೋದ್ರಿ ಆಮೇಲೆ ಎಲ್ಲ ಬರೋವ್ರೆಲ್ಲರೂ ಬ್ರೆಡ್ ಬಿಸ್ಕೆಟ್ ಅವೆಲ್ಲ ಬೇಕ್ರಿ ಎಲ್ಲ ತಗೊಂಡು ಬರೋರು. ಇವ್ರು ನಮ್ಮ ಅತಿಥಿಗಳೆಲ್ಲ ತಮಗೆ ಎಟ್ಟಬೇಕು ಅದು ಮನೆ ಉಳಿದವ್ರಿಗೆಲ್ಲ ಬೇಕಾ ಅದನ್ನಷ್ಟು ಇಟ್ಕೊಂಡು ಉಳಿದದ್ದು ಕೆಲಸ ಮಾಡೋರು ಕೊಡೋರು. ಅವರು 1 ಫೈನ್ ಡೇ ಕೆಲಸಕ್ಕೆ ಬರಲಿಲ್ಲ, ಬೆಳಗ್ಲಿಕ್ಕೆ ಒಗಿಲಿಕ್ಕೆ ಬಾಂಡೆ ತಿಕ್ಕಲಿಕ್ಕೆ ಬಟ್ಟೆ ಒಗಿಲಿಕ್ಕೆ ಅವನ್ನೆಲ್ಲ ಒರೆಸ್ಲಿಕ್ಕೆ. ಇವ್ರು ಫೋನ್ ಮಾಡಿದ್ರು, ನೋಡ್ರಿ ನೀವು ಬ್ರೆಡ್ಡು ಬೇಕ್ರಿ ಅವ್ ಏನು ಸಾಮಾನು ಇಟ್ಕೊಂಡು ಏನು ಕೊಡ್ತಿದ್ರಿ, ಅವ್ನು ತಿಂದು ನಮ್ಗೆ ಕಾನ್ಸ್ಟಿಪೇಷನ್ ಆಗೈತಿ, ಅದೆಲ್ಲ ಬರೋಬ್ಬರಿ ಆಗೋ ತನಕ ನಾವು 3 ದಿನ ಬರೋದಿಲ್ರಿ. ಇವು ಆತಿಗಳು ಅಯ್ಯೋ ಮಲ್ಕೊಂಡು ಅವ್ರು ಮಲ್ಕೊಂಡ್ರು, ನಂಬದ್ ನೋಡಿದೇನು ಕಪ್ಪು ಬಸಿ ತೊಳ ತೊಳ ಕೈ ಹೋಗಿ ಅವ್ ಮೈ ಬಿದ್ದತ್ ನಂಬದು, ಏನು ಮಲ್ಕೊಂಡು ಅವ್ರದ ಆರಾಮ, ಅವು ಬೇರೆ ಕೆಲಸದವ್ರು ಬರುವಂಗಿಲ್ಲ. ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಬಂದ್ರು, ಬಂದವರು ಮೊದಲು ಅವು ಏನು ಸ್ಪೀಡಿ ರಿಕವರಿ ಅವೆಲ್ಲ ಸುಭಾಷ ಪತ್ರ ಆಮೇಲೆ ಹಣ್ಣ ಇವು ಅವೆಲ್ಲ ಕೊಟ್ಟರೆ ನನ್ನ ಮನಸ್ಸು ಸುತ್ತಮುತ್ತಲ ನಿಂತು ಒಂದು ಮೊದಲು ಸೆಲ್ಫಿ ತಕೊಂಡ್ರು ಅವರು ತಕೊಂಡು. ಯಾಕೆಂದ್ರೆ ಮೇಡಮ್ ನಾವು ನಾಳೆ ಕಾಲೇಜ್ನಲ್ಲಿ ಇದಕ್ಕೆ ಎಲ್ಲರಿಗೂ ತೋರಿಸ್ತೇವೆ ಮೇಡಮ್, ಇದನ್ನು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ಬಿಡ್ತೇವೆ ಮೇಡಮ್, ನಿಮ್ಗೆ ಇದಾಗಿದ್ದು ನಮಗೆ ಭಾಳ ಇದಾಯಿತು ಮೇಡಮ್, ನೀವು ಕ್ಲಾಸ್ನಲ್ಲಿ ಇವು ನಿಮ್ಮ ಕ್ಲಾಸ್ ಇಲ್ಲಲ್ವಾ ಅದಕ್ಕೆ ನಾವು ಫ್ರೀ ಬರ್ಡ್ ಆಗಿಬಿಟ್ಟಿದ್ದೇವೆ ಮೇಡಮ್, ನಮಗೆ ನಿಮ್ಮ ಕ್ಲಾಸಿಗೆ ಕೊಡ್ತಿದ್ದಕ್ಕೆ ಕಾರಣ ಏನು ಅಂದರೆ ನೀವು ಇಂಟರ್ನಲ್ ಮಾರ್ಕ್ಸ್ ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಾ, ಆಮೇಲೆ ನೀವು ಅಟೆಂಡೆನ್ಸ್ ಇಲ್ದಿದ್ರೆ ಇಂಟರ್ನಲ್ ಮಾರ್ಕ್ಸ್ ಸರಿಯಾಗಿ ಕೊಡಲ್ಲ, ಅದೆಲ್ಲ ಇತ್ತಲ್ವಾ, ಅದಕ್ಕೆ ನಾವು ನಿಮ್ಮ ಕ್ಲಾಸಿಗೆ ಮಾತ್ರ ಅಟೆಂಡ್ ಆಗ್ತಾ ಇದ್ದದ್ದು ಇದಕ್ಕೆ ಹಂಚಿಕೊಂಡು. ಇವಾಗ ಇಲ್ಲಲ್ವಾ ನೀವು, ನಾವೇನ್ ಮಾಡ್ತೇವೆ ಥಿಯೇಟರ್ಗೆ ಫಸ್ಟ್ ಶೋ ಫಸ್ಟ್ ಹೋಗ್ಬಿಟ್ಟಿರ್ತೇವೆ ಮೇಡಮ್, ನೋಡಿ ಮೇಡಮ್ ಬೇಗನೆ ಎದ್ದು ಕಾಲೇಜಿಗೆ ಬರೋದು ಏನೋ ಅವಸರ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ನಾವು ಇನ್ನೊಂದು ಜಾಲಿ ಟ್ರಿಪ್ ತೆಗಿತಾ ಇದ್ದೇವೆ, ನಿಮ್ದೆಲ್ಲ ಆರಾಮಾದ್ಮೇಲೆ ಟೇಕ್ ಯುವರ್ ಓನ್ ಟೈಮ್ ಮೇಡಮ್, ದೆನ್ ಕಮ್ ಟು ದ ಕಾಲೇಜ್, ಒಟ್ಟು ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾವು ಅಲ್ಲಿವರೆಗೂ ಚೆನ್ನಾಗಿರ್ತೇವೆ ಮೇಡಮ್ ಅಂತ ಹೇಳಿ ಅವರು ಹೋದ್ರು. ಇಂಥ ಎಲ್ಲ ಆಮೇಲೆ ಇನ್ನೊಬ್ರು ಮಹಾಶಯರು, ಮೇಡಮ್ ಅಲ್ಲ ಮೊನ್ನೆ 1 ತಿಂಗಳ ಹಿಂದೆ ಮನಿ ಕಟ್ಸಿದ್ರಿ, ಹೌದಿಲ್ರಿ ಮನಿ ಓಪನಿಂಗ್ ಮಾಡಿರಿ, ಸ್ಕೂಟಿನೂ ನಾವು ನೋಡಿದಂಗೆ ನೀವು ಈಗ ತಗೊಂಡಿರಿ, ಈ 1 ತಿಂಗಳದಾಗನೇ ಹಿಂಗಾಗ್ಬೇಕಾದ್ರೆ ಮನಿ ಈ ಸ್ಕೂಟಿ ನಿಮಗೆ ಓಮ್ ಇಲ್ಲ ಏನ್ರಿ, ಅದಕ್ಕೆ ಏನು ಮಾಡಿರಿ, ಎರಡೂ ಮಾರ್ರಿ ಅವನು, ಅಲ್ಲೇ ಕಾಲೇಜ್ ಸಮೀಪ ಒಂದು ಬಾಡಿಗೆರೆ ಹಿಡೀರಿ, ಇರ್ಲಿಕ್ಕೆ ಒಂದು ಸ್ವಂತ ಮನಿ ಏನು ಅದೇನು ವ್ಯವಸ್ಥೆ ಮಾಡ್ಕೋತೀರಿ ಮಾಡ್ಕೋರಿ. ಹ್ಞೂ ಅಷ್ಟ ಮಾಡೋಣ್ರಿ ಅಂದ್ರೆ ನಾ ಹೇಳೇನ್ರಿ ಅಂತ ತಪ್ಪು ತಿಳ್ಕೊಬೇಡ್ರಿ, ಇದ್ರ ಬಗ್ಗೆ ವಿಚಾರ ಮಾಡಿರಿ ನೀವು. ಮನೆ ಮೋರೋದು ಅಂದ್ರೆ ಸುಮ್ಮ ಅಷ್ಟು ಹಗರಿಲ್ಲದ, ವಿಚಾರ ಮಾಡಿರಿ ನೀವು ಇದಕ್ಕೆ, ಇದು ಕಾರಣ ಇರ್ಬೋದು ಅಂತ ನನಗೆ ಹಿಂಗೆಲ್ಲ ಅನ್ನಿಸ್ತೈತಿ. ಪ್ರಾಚಾರ್ಯರು
3: ಮೇಡಮ್ ಆಯಿತು, ನೀವು ಬಿದ್ದ್ರ ನಿಮ್ಮದು ಕಾಲು ಇದೆಲ್ಲ ಆಯಿತು ಅದು ಸರಿಯೇ. ಸೆಮಿಸ್ಟರ್ ಪರೀಕ್ಷೆ ಮೇಡಮ್, ವಿ ಆರ್ ಲೆಫ್ಟ್ ವಿತ್ ಜಸ್ಟ್ 15 days, ಯು ನೋ. ಅದರಲ್ಲೂ ನಿಮ್ಮದು ಇಂಗ್ಲೀಷ್ ಮೇಡಮ್, ನೀವು ಪೋರ್ಷನ್ ಮುಗಿಸಿಲ್ಲ, ಇನ್ನೂ ತುಂಬ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು, ಹೇಳ್ತಾ ಇದ್ದಾರೆ. ನೀವು ಮುಗಿಸ್ಲಿಲ್ಲ ಅಂದರೆ ಕಬ್ಬಿಣದ ಕಡಲೆ ಅವಕ್ಕೆ, ಅವು ಇಂಗ್ಲೀಷ್ ಪಾಸ್ ಆಗಲಿಲ್ಲ ಅಂದರೆ ಎಲ್ಲ ರಿಸಲ್ಟು ಕಡಿಮೆ ಬಂದರೆ ಮ್ಯಾನೇಜ್ಮೆಂಟ್ನವರು ನಮಗೆ ಮೆಮೊ ಕೊಡ್ತಾರೆ. ಪ್ರಿನ್ಸಿಪಾಲ್ ನಾನು.
1: ಮೇಡಮ್ ಒಂದು ಕೆಲಸ ಮಾಡಿ, ನೀವು ವಾಕರ್ ತೊಗೊಂಡು ಬರ್ತೀರಾ ಅಥವಾ ಬಡಿಗೆ ತೊಗೊಂಡು ಬರ್ತೀರಾ, ಅದೇನು ಬರ್ತೀರಾ ಬನ್ನಿ ಪ್ಲೀಸ್. ನೀವು ಸ್ಪೆಷಲ್ ಕ್ಲಾಸ್ ಇಟ್ಕೊಂಡು ಪೋರ್ಷನ್ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಬೇಕಂದರೆ ನಮ್ಮ ಮಕ್ಕಳನ್ನ ಕಳಿಸ್ತೇನೆ ನಿಮ್ಮನ್ನ ಎತ್ಕೊಂಡು ಬರ್ತಾರೆ. ಅಲ್ಲಿನ 100 years ನಮ್ಮ ಅಜ್ಜಿ ಕೂತದ್ರ ಬಾಜುಕ್ ಏನು ಎತ್ಕೊಂಡು ಹೋಗಾಕ ಗಂಡು ಹುಡುಗರು ಬರ್ತಾರಂತ
3: ಇಲ್ಲ ಮತ್ತೆ ಶಕ್ತಿ ಇರೋ ಅವ್ರ ಗಂಡು ಹುಡುಗರು ಇವರು ಆಕಿನ ಸಮಾಧಾನ ಮಾಡೋದು. ಆಮೇಲೆ ಆಕಿಗೆ ಅಜ್ಜಿ ಹಂಗೆ ಸುಮ್ಮನೆ ಕೂತಾಗ ನೋಡು ಹೆಂಗಾತ್ರಿ ಅಂತ ಕೇಳೋರು ಬಂದವ್ರಲ್ಲ, ಹೆಂಗಾತ್ ನಮಗೆ ಒಂದೇದಿಂದ ಹೇಳ್ರಿ ಅನ್ನೋರು, ಪೈಲಾದಿಂದ ಶುರು ಮಾಡ್ರಿ ಅನ್ನೋರು. ಈಕಿ ನಮ್ಮ ಅಜ್ಜಿ ನೋಡ್ರಿ ಈಕೆ ಕಾಲೇಜ್ ಮುಗಿಸಿ ಬರಾಕತ್ತಿದ್ಲಂತ ಗಾಡಿ ಮೇಲೆ, ಒಬ್ಬ ಹಾಟ್ಯಾ ಬಂದ ದುಡಿದಂತ ಹಿಂದಿಂದ ಈಕಿ ಟಮಾಟಿ ರಾಶಿ ಮೇಲೆ ಬಿದ್ದಾಳ, ಬಿದ್ದ ಕೂಡಲೇ ಮಂದಿ ಇದು ಪುಣ್ಯಾತ್ಮರು ನಿಮ್ಮಂತವ್ರು ಓದು ಅಡ್ಮಿಟ್ ಮಾಡ್ಯಾರ ಮಾಡೇ ಹಿಂಗೆಲ್ಲ ಇದೆಲ್ಲ ಆಗೈತ್ರಿಪ್ಪ ಅಂತ ಹೇಳಕ್ಕೆ. ಅದಕ್ಕೆ ದಿನಕ್ಕೆ ಒಂದು 15-20 ಬರೋರು ಬರೇ ಈಕೆ ಟೊಮ್ಯಾಟೊ ಹಣ್ಣಿನ ಮೇಲೆ ಬಿದ್ದಲು ಎದ್ಲು. ಅದಕ್ಕೆ ಆಕಿಗೆ ಏನು ಹೇಳಿದೆ, ಒಮ್ಮೆ ಟೊಮ್ಯಾಟೊ ಹಣ್ಣನ್ನು, ಒಮ್ಮೆ ಬದ್ನಿಕಾಯನ್ನು, ಒಮ್ಮೆ ಚೌಳಿಕಾಯಿ ತರಕ್ಕೆ ಹೋಗಿದ್ಲನ್ನು ಏನಾರು ಒಂದಿಟ್ಟು ಬದಲು ಮಾಡುವ ಅದನ್ನು ಅಂದರು. ಆಕಿ ಸಿಟ್ಟಾಗೆ ಎಂದೂ ಇಲ್ಲದಂಗ, ಅಯ್ಯೋ ನಮಗೆ ಒಂದ ನಾಲ್ಗೆ ಐತಿ, ನೀನೇ ಬೇಕಾದ್ರೆ ಅದನ್ನೆಲ್ಲ ಹೇಳ್ಕೊಂತ ಹೋಗ, ನಾವು ಇದ್ದದ್ದು ಹೇಳವ್ರು ನಾವು. ಅವ್ರ ಅತ್ತಿಗೆಯಾರು ಪಾಪದ ಮುದಿಕ್ ಏನೋ ಬಂದವ್ರನ್ನ ಏನೇನು ಹೇಳಿ ಸಂಭಾಳಿಸಕತ್ತೈತಿ, ಅದನ್ನು ಹೇಳು ಹಿಂಗೆ ಹೇಳು ಒಳ್ಳೆ ಆತಿಕ್ಕಿದ ಅವರಲ್ಲೇ ಎಲ್ಲ ಅನುಭವಗಳು ಅಂದರೆ ಸಾಂತ್ವನ ಮಾಡುವಂಥವ್ರು ಎಂತೆಂಥವ್ರು ಎಲ್ಲ ಇರ್ತಾರ. ಅದಕ್ಕವ ಚಾರ್ಲ್ಸ್ ಲ್ಯಾಂಬ್ ಅನಾರೋಗ್ಯವೇ ಭಾಗ್ಯ ಅಂತ ಬರ್ತಾರ. ನಿಮಗೆ ಅನಾರೋಗ್ಯ ಇದ್ದಾಗ ನೀವು ಹಾಸಿಗೆ ಮೇಲಿದ್ದಾಗ ಮಂದಿ ನೋಡ್ಲಿಕ್ಕೆ ಬರ್ತಾರೆ ಅಂದ್ರೆ ನಿಮ್ಗೆ ಹತ್ತಿದವರು ಹೊಂದಿದವರು ಪರಿಚಿತರು ಸಂಬಂಧಿಕರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಅದಾರ, ಅವ್ರದ್ದು ಡೆಪ್ತ್ ಅಂಡ್ ಡೈಮೆನ್ಷನ್ ಆಫ್ ದೇರ್ ಲವ್ ಅಫೆಕ್ಷನ್ ಫಾರ್ ಯು ಕೇರ್ ಫಾರ್ ಯು ಅದೆಲ್ಲ ವ್ಯಕ್ತ ಆಗ್ತದೆ. ಆಮೇಲೆ ಮಲ್ಕೊಂಡ್ರೆ ಆರಾಮ ನೀವು ವಿಶ್ರಾಂತಿ ತಗೋಬಹುದು ಕೈಯ ಕಾಲ. ಇದು ಸಾಮ್ರಾಜ್ಯ ಅದ ನಿಮ್ದು, ಹಾಸಿಗೆ ಒಂದು ಸಾಮ್ರಾಜ್ಯ, ಆ ತೊಳೆದು ಈ ತೊಳೆದು ಇದನ್ನೆಲ್ಲ ಮಾಡಬಹುದು ಅನ್ನುವಂಥದ್ದನ್ನೆಲ್ಲ ಹೇಳಿದರೆ ಅದಕ್ಕೆ ಜನರ ಈ ಅಸಂಗತ ನಡೆ ನುಡಿ ಅನುಚಿತವಾ ಎಬ್ಸರ್ಡ್ ಟಾಕ್ ಅಂತ ಹೇಳ್ರಿ ಇವೆಲ್ಲ ನಡೆ ನುಡಿ ಇವೆಲ್ಲ ಹೀಗೆಲ್ಲ ವಿಚಿತ್ರ ಥರ ಜನ ಇದ್ದಾರೆ, ವಿಭಿನ್ನ ಅಭಿರುಚಿ ಹೊಂದಿದಂಥವರೆಲ್ಲ ಇದ್ದಾರೆ. ಅವರು ನಂದೇನಾದರೂ ಲೈಕ್ ಆಗಲಿಲ್ಲ ಅಂದ್ರೆ ಸುಮ್ಮನೆ ಇರುವುದಿಲ್ಲ, ಏನಾದರೂ ಅಂದು ಆಡಿ ಮನಸ್ಸು ನೋಯಿಸ್ತಾರೆ. ಅದನ್ನು ನೋಯಿಸಿದ್ದನ್ನು ನಾನು ನೇರವಾಗಿ ಹೇಳಿದ್ರೆ ಮತ್ತಿನ್ನೊಂದು ತೊಂದರೆ ಆಗ್ತದೆ, ಅದಕ್ಕೆ ಅದನ್ನು ನನ್ನ ಮೇಲೆ ಆರೋಪಿಸಿಕೊಂಡು ಹೀಗೆಲ್ಲ ಆದಾಗ ಅನೇಕ ಸಂದರ್ಭಗಳಲ್ಲಿ ಇವೆಲ್ಲ ಅನೇಕ ಅನುಭವಗಳು ದೊಡ್ಡ ಅನುಭವದ ರಾಶಿನಾದರೆ. ಯಾಕಂದರೆ ನಾನು ಸುಮಾರು 10 ಸವದತ್ತಿಯಿಂದ PhD ಮಾಡುವಾಗ ಟ್ರಾವೆಲ್ ಮಾಡ್ತಾ ಇದ್ದೆ. ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಸೂಪರ್ ಅವ, ಅವು 25 ಹಿಂದಿಂದಿದ್ದು ಸುಧಾರಣೆಯೆಲ್ಲ ಆಗಿದೆ. ಆ ಹಿನ್ನೆಲೆಯೊಳಗೆ ನಾನು ನನಗಾದಂಥ ಅನುಭವಗಳನ್ನು ಅಥವಾ ಸಮಾಜದಲ್ಲಿ ನಾನು ನೋಡುವಂಥ ಅಂಕುಡೊಂಕುಗಳನ್ನು ಹೀಗೆ ಲಲಿತ ಪ್ರಬಂಧಗಳ ರೂಪದಲ್ಲಿ ನವೀರು ಹಾಸ್ಯದೊಂದಿಗೆ ವ್ಯಂಗ್ಯ ವಿಡಂಬನೆಯೊಂದಿಗೆ ಅಭಿವ್ಯಕ್ತಿಸುವಂತಹ ಒಂದು ಆ ಒಂದು ಕಲೆ ತಕ್ಕ ಮಟ್ಟಿಗೆ ನನಗೆ ಸಾಧಿಸಿದೆ ಅಂತ ಅನ್ನಿಸ್ತದೆ. ಅದಕ್ಕೆ ನಂದು ಓದಿದವರೆಲ್ಲ ಮಲ್ಲಿಕಾರ್ಜುನ ಹುಲಗಬಾಳಿ ಎಂದು ದೊಡ್ಡ ದೊಡ್ಡ ಹಾಸ್ಯ ಸಾಹಿತ್ಯರವರು ಅವರು ಬರೆದಿದ್ದರು ಒಮ್ಮೆ, ಏನ್ರಿ ಮೇಡಮ್ ನೀವೆಲ್ಲ ನಿಮಗೆಲ್ಲ ಬರೀ ಡೊಂಕನ ಕಾಣಿಸ್ತದಲ್ಲ, ನಾಟಕದ ಸೈ ಡೊಂಕನ ಕಾಣಿಸ್ತದ ನಿಮಗೆ. ಮತ್ತು ಮೊನ್ನೆ ನಿಮ್ಮದು ರೇಡಿಯೋದೊಳಗೆ ಮೂಗು ಮುರಿವವರು ಮುಡಿದೆ, ಭಾಳ ಚಂದ ಮೂಗು ಮುರಿದಿರಿ, ಅದಕ್ಕೆ ಇನ್ನು ಹಂಗೆ ಆಗಲಲ್ಲ ಒಟ್ಟು ಮೂಗು ಮುರ್ಕೋತಾ ಇರ್ರಿ ನಮಗೆ ಭಾಳ ಸಂತೋಷ ಆಗ್ತದೆ ಅಂತ ಎಲ್ಲ ಅವರ ಒಂದು ಅನಿಸಿಕೆಗಳು ಟೀಕೆಗಳು. ಆಮೇಲೆ ಒಂದು ಇನ್ನೊಬ್ಬರು, ಏನ್ರಿ ಮೇಡಮ್ ನೀವು ಬರೀ ರಸ್ತೆ ಬ್ಯಾಂಕು ಸಂತೆ ಪೇಟೆ ಕಾಲೇಜು ಇವಿಷ್ಟೇ ನಿಮ್ಮ ಅನುಭವಗಳು, ಅದರಾಚೆಗೆ ಪುರುಷ ಜಗತ್ತಿನ ಅನುಭವಗಳು ನಿಮಗೆ ಭಾಳ ಕಡಿಮೆ, ನಿಮ್ಮ ಲಲಿತ ಪ್ರಬಂಧಗಳಲ್ಲಿ ಕಾಣುವುದಿಲ್ಲ. ನಾನು ಅದನ್ನು ಸವಾಲಾಗಿ ತಗೊಂಡೆ. ನಮ್ಮ ಮನೆ ಧಾರವಾಡದಲ್ಲಿ ಹೇರ್ ಕಟಿಂಗ್ ಸಲೂನ್ ಅದರ ನಮ್ಮ ಮನೆ ಎದುರಿಗೆನೆ. ಒಂದು ದಿನ ಸಂಡೆಗೆ ಹೊರಗೆ ಕುರ್ಚಿ ಹಾಕೊಂಡು ಕೂತ್ಬಿಟ್ಟೆ, ಯಾವ ರೀತಿ ಹೇರ್ ಕಟಿಂಗ್ ಮಾಡ್ತಾರೋ ಎದೆದಕ್ಕೆ ಎಷ್ಟೆಷ್ಟು ದುಡ್ಡು ತಗೋತಾರೋ ಅಲ್ಲಿ ಏನೇನು ನಡೀತದೆ ಆ ಪುರುಷ ವ್ಯವಹಾರಗಳದನ್ನ ಒಂದು ಲೇಖನ ಬರೆದೆ. ಆಮೇಲೆ ಆ ವ್ಯಕ್ತಿ ಏನು ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಕಳಿಸಿದೆ, ಶಾಬಾಷ್ ಅಂತೇಳಿ ಭಾಳಷ್ಟು ಅದನ್ನು ಅವರು ಮೆಚ್ಚಿಕೊಂಡ್ರು. ಅಂದರೆ ಹಾಸ್ಯ ಅನ್ನುವಂಥದ್ದು ಈ ವ್ಯಂಗ್ಯ ವಿಡಂಬನೆ ಅಥವಾ ಈ ಅಸಂಗತ ನಡೆ ನುಡಿ ಅನ್ನುವಂಥದ್ದು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ವಯೋಮಾನದ ಜನರ ನಡವಳಿಕೆಯಲ್ಲಿ ನಾವು ನೋಡಬಹುದು. ಅದಕ್ಕೆ ನೋಡುವಂಥ ದೃಷ್ಟಿ ಬೇಕು, ಜೊತೆಗೆ ಅದನ್ನು ಅಭಿವ್ಯಕ್ತಿಸುವಂಥ ಒಂದು ಕಲೆ ಇದ್ರೆ ಬಹುಶಃ ನಮಗೂ ಸಂತೋಷ ಅಂದರೆ ಸಂದೇಶ ಸಿಗ್ತದೆ, ಅದರ ಜೊತೆಗೆ ಅದನ್ನು ಓದುವಾಗೆಲ್ಲ ಒಂದು ರೀತಿ ಸಂತೋಷ ಅನ್ನಿಸ್ತದೆ ಅಂತ ನನಗೆ ನನ್ನ ಒಂದು ವಿಚಾರ. ಅನುಪಮ ಅವರು ಹ್ಞೂ
0: ಸ್ನೇಹಿತರೇ, ನಗು ಬರಬೇಕು, ಆದರೆ ಯಾರ ಮನಸ್ಸಿಗೂ ನೋವಾಗಬಾರದು. ಆ ರೀತಿಯ ಲಲಿತ ಪ್ರಬಂಧಗಳನ್ನ ಬರೆಯುತ್ತಾ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವ ಕಾರ್ಯವನ್ನ ತಮ್ಮ ಬರಹದ ಮೂಲಕ ಮಾಡ್ತಾ ಬರ್ತಾ ಇರುವ ಡಾಕ್ಟರ್ ಗುರುದೇವಿ ಹುಲೆಪ್ನವರಮಟ್ಟಿವರ ಸಾಹಿತ್ಯದ ಪಯಣದ ಮುಂದಿನ ಹೆಜ್ಜೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.
4: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
5: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
4: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
5: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
4: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 248 6286.

ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕಿ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ.

ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ

ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಇದುವರೆಗೂ ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 ಎಫ್ಎಂ. ಮಹಿಳೆಯ ಕನಸು, ಅವಳ ಸಾಧನೆ, ಅವಳ ಸಂತೋಷ, ಅವಳಿಗೆಂದೇ ಇರುವಂತಹ ವೇದಿಕೆ ಇದು, ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ಸಂಚಿಕೆಯಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಪ್ರಕೃತಿ ಪ್ರಿಯರು, ಉದ್ಯಮಶೀಲ ಮಹಿಳೆ ಹಾಗೂ ಮಿಡೋರಿ ದ ಗಾರ್ಡನ್ ಸ್ಟುಡಿಯೋದ ಸಂಸ್ಥಾಪಕರಾದಂತಹ ಶ್ರೀಮತಿ ಬೀನಾ ಸಂಬರಗಿಮಠ ಅವರು. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಇನ್ನು ಗಿಡ ಮರಗಳ ಮೇಲಿನ ತಮ್ಮ ಒಂದು ಪ್ರೀತಿ ಯಾವಾಗ ಆರಂಭವಾಯಿತು? ಮಿಡೋರಿ ದ ಗಾರ್ಡನ್ ಸ್ಟುಡಿಯೋ ಎಂಬ ಒಂದು ಸುಂದರ ಕನಸು ಹುಟ್ಟಿದ ಒಂದು ಕ್ಷಣ ನಮ್ಮೊಂದಿಗೆ ಹಂಚಿಕೊಳ್ಳೋದಾದ್ರೆ.
1: ಇದು ಗಾರ್ಡನಿಂಗ್ ಅನ್ನೋದು ನಾನು ಸ್ಕೂಲ್ ನನಗನ್ಸಮಟ್ಟಿಗೆ 10th ಅಲ್ಲಿದ್ದೆ ಇಲ್ಲ ಪಿ ಯು ಸಿ 1st ಇಯರ್ ಅಲ್ಲಿದ್ದೆ, ಅವಾಗ್ಲಿಂದಾನೆ ಇತ್ತು ನನ್ನ ಸ್ಕೂಲ್. ನಾನು ಹೇಳ್ದೆ ಅಲ್ಲ, ನಮ್ಮ ಅಜ್ಜಿ ಹಿಂದ್ಗಡೆ ನಾನು ಹಿತ್ತಲಲ್ಲಿ ಓಡಾಡ್ತೆ, ಅವಾಗಿಂದಲೇ ನನಗೆ ಸ್ವಲ್ಪ ಗಿಡಗಳ ಮೇಲೆ ಆಸಕ್ತಿ. ಹಾಗಾಗಿ ನನ್ಗೆ ಯಾವಾಗ್ಲೂ ಮನೆಯಲ್ಲಿ ಹೂ ತಂದು ಅರೇಂಜ್ ಮಾಡುವುದು ಆಗ್ಲಿ ಏನಾದ್ರೂ ಒಂದು ಮಾಡ್ತಾನೆ ಇರ್ತದೆ. ಸ್ಕೂಲ್ ಮುಗ್ದು 10th ವೆಕೇಶನ್ ಅನ್ಕೊಂತೀನಿ, ನಮ್ಗೆ ರಜೆ ಬಿಟ್ಟಾಗ ನನಗೆ ಗಿಡಗಳ ಮೇಲೆ ಆಸಕ್ತಿ ನೋಡಿ ನಮ್ಮ ತಂದೆಯವರು ನನಗೆ ಇಲ್ಲಿರುವ ಲೋಕಲ್ ನರ್ಸರಿ ಕರ್ಕೊಂಡೋಗಿದ್ರು. ಒಂದು ತುಂಬ ದೂರಿತ್ತು, ಖಾನಾಪುರ ಹತ್ರ ಏನೋ ಅನ್ಕೊಂತೀನಿ, ಅಷ್ಟೊಂದು ನೆನಪಿಲ್ಲ ಇವಾಗ. ಆ ಕರ್ಕೊಂಡು ಹೋಗಿ ನನಗೆ ಒಂದು 10-12 ಗಿಡಗಳನ್ನು, ಸಸಿಗಳನ್ನು ಕೊಡಿಸಿದ್ರು. ಅದರಲ್ಲೊಂದು ಕೆಲವೊಂದು ನಮ್ಮ ಗುಲಾಬಿ ಹೂವಿನ ಸಸಿಗಳು ಕೊಡಿಸಿದ್ರು, ಕೆಲವೊಂದು ಜೆರೇನಿಯಂ ಕೊಡಿಸಿದ್ರು. ಅವನ್ನ ನನ್ನ ಮನೆ ಮುಂದ್ಗಡೆ ಇಟ್ಟು ನಾನು ಅವನ್ನ ನಾನೇ ನೋಡ್ಕೊಳ್ತಾ ಇದ್ದೆ. ಅದನ್ನ ನೋಡ್ತಾ ಒಂದು 60 ಸಸಿಗಳಾಗ್ಬಿಟ್ಟು. ಹಾಗೆ ಯಾವಾಗ ಒಂದ್ಸತಿ ಇವಾಗ ಒಂದ್ಸತಿ ನಮ್ಮ ತಂದೆಗೆ ನಾನು ಗಂಟು ಬಿದ್ದು, ಡ್ಯಾಡಿ ನನ್ಗೆ ಇವತ್ತು ಕರ್ಕೊಂಡು ಹೋಗಿ ಅನ್ಕೊಂಡು ಅವ್ರು ನನ್ನ ಮೇಲೆ ಇರುವ ಆಸಕ್ತಿನೂ ತುಂಬ ಅವರು ಐಡೆಂಟಿಫೈ ಮಾಡಿದ್ರು, ಅದನ್ನು ಗುರುತಿಸಿದ್ರು. ಇವಳಿಗೆ ಇದ್ರ ಮೇಲೆ ಆಸಕ್ತಿ ಇದೆ. ಒಬ್ಳದ್ರ ಮಗಳು, ಅವರು ನನ್ನ ಫಾದರ್ ಫಾರ್ಮರು, ರೈತರ ಫ್ಯಾಮಿಲಿಯಿಂದ, ಮಗಳಿಗೆ ಆಸಕ್ತಿ ಇದೆ ಅಂದ್ರೆ ಅವ್ರಿಗೂ ಖುಷಿ. ನನಗೆ ಕರ್ಕೊಂಡು ಹೋಗಿ ನನಗೆ ಗಿಡಗಳು ಕೊಡಿಸಿದಾಗ ಅವನ್ ಪ್ರತಿ ದಿನ ನಾನು ಬಂದು ಅವಕ್ಕೆ ಡೈಲಿ ನಾನೇ ದಿನವಾಗ್ಲೂ ನಾನೇ ನೀರು ಹಾಕ್ತಾ ಇದ್ದೆ. ಅದಕ್ಕೆ 15 ದಿನಕ್ಕೊಂದ್ಸತಿ ಅದ್ರ ಮಣ್ಣು ಲೂಸ್ ಮಾಡಿದೆ. ಆಮೇಲೆ ಅದಕ್ಕೆ ಏನಾದರೂ ಔಷಧಿ ಬೇಕಾ, ನರ್ಸರಿಲಿ ಹೋದಾಗೆಲ್ಲ ಕೇಳ್ತಾ ಇದ್ದೆ ಅವ್ರಿಗೆ ಇದಕ್ಕೆ ಏನು ಹಾಕಬೇಕು, ಏನು ಹಾಕಿದ್ರೆ ದೊಡ್ಡದಾಗತ್ತೆ, ಹಾಗೆ ಹೀಗೆ ಅಂತೆಲ್ಲ. ಹಾಗಾಗಿ ನನ್ನ ಮನೆ ಬಾಗಿಲ ಮುಂದೆ ಒಂದು 50-60 ಪಾಟ್ಸ್ ಇದ್ವು. ಆಲ್ವೇಸ್ ನಾನೇ ಅದನ್ನು ನೋಡ್ಕೊಳ್ತಾ ಇದ್ದೆ. ಆಮೇಲೆ ಹಾಗೆ ಮದುವೆ ಆದ್ಮೇಲೂ ಕೂಡ ನಾನು ಬೆಂಗಳೂರಿಗೆ ಶಿಫ್ಟ್ ಆದಾಗ ಅಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಜೀವನ, ಅಲ್ಲಿ ಅಪಾರ್ಟ್ಮೆಂಟ್ ಬಾಲ್ಕನಲ್ಲೂ ನಾನು ಕೆಲವೊಂದು ಸಸಿಗಳನ್ನು ಇಟ್ಟಿದ್ದೆ. ಆಮೇಲೆ ಡೈಲಿ ಅದಕ್ಕೆ ಹೋಗಿ ನೀರು ಹಾಕೋದಾಗಲಿ ಅದರದ್ದು ಏನು ಆರೈಕೆ ನಾನೇ ಮಾಡ್ತಾ ಇದ್ದೆ. ಅಲ್ಲಿಂದ ಚೆನ್ನೈಗೆ ಹೋದ್ವಿ. ಚೆನ್ನೈಯಲ್ಲೂ ಸುಮಾರು ವರ್ಷ ನಾನು ಇಟ್ಟಿದ್ದೆ. ಆಮೇಲೆ ನಾನು ಒಂದು ಅಪಾರ್ಟ್ಮೆಂಟ್ಗೆ ಹೋದಾಗ ಅಲ್ಲಿ ನೇಬರ್ಸ್ ಹತ್ರ ಅವ್ರ ಪೆಟ್ಟಿತ್ತು ನಾಯಿ, ಹಾಗಾಗಿ ಅದೇನಾದರೂ ಕೆದರ್ತಾ ಇತ್ತು, ಏನೇನೋ ಮಾಡ್ತಾ ಇತ್ತು, ಹಾಗಾಗಿ ನಾನು ತೆಗೆದುಬಿಟ್ಟೆ. ಎಲ್ಲ ನಿಜ ನಂಗೆ ತುಂಬ ಬೇಜಾರು ಕೊಡ್ತಾ ಇತ್ತು, ಮನೇಲಿ ಒಂದು ಸಸಿ ಇಲ್ಲಲ್ಲ ಅಂತ, ಅದು ನನಗೆ ಒಂಥರ ಬೇಜಾರಾಗ್ತಾ ಇತ್ತು. ಆದರೆ ನನ್ನ ಜೀವನ ಆವಾಗ ಮಕ್ಕಳು ಫಿಟ್ನೆಸ್ಸು ಅಂದ್ಕೊಂಡು ನಾನು ತುಂಬ ಅದರಲ್ಲಿ ಇನ್ವಾಲ್ವ್ ಇದ್ದೆ ಅಂದ್ಕೊಂಡು ಅದಷ್ಟೊಂದು ಪ್ರಯಾರಿಟಿ ಕೊಡಲಿಲ್ಲ ಅನಿಸುತ್ತೆ ಆವಾಗ ನಾನು ಅದಕ್ಕೆ. ಆಮೇಲೆ ಒಂದಿನ ಒಬ್ರು ನನ್ನ ಫ್ರೆಂಡ್ ಏನೋ ಮಾತಾಡ್ತಿರ್ಬೇಕಾದ್ರೆ ಕೇಳಿದ್ರು, ಅವ್ರದ್ದು ಯಾರೋ ಒಬ್ರು ಗೆಳತಿ, ಜಾಪನೀಸ್ ಒಂದು ಆರ್ಟ್ ಇದೆ ಕೊಕ್ಕೆಡಮ ಅಂತ, ಆ ಕೊಕ್ಕೆಡಮ ಮಾಡ್ತಾರೆ, ಅದರದ್ದು ಕೊಕ್ಕೆಡಮಸ್ ಮಾಡಿ ಮಾರ್ತಾರೆ ಅಂತ. ನನಗದು ಆಸಕ್ತಿ ಬಂತು. ನಾನು ಅವಳಿಗೆ ಏನಪ್ಪ ಇದು ಕೊಕ್ಕೆಡಮ ಅಂದರೆ ಅಂತ ಕೇಳಿದೆ. ಏನಿಲ್ಲ, ಇದು ಆರ್ನಮೆಂಟಲ್ ಪ್ಲಾಂಟ್ಸ್ ಎಲ್ಲ ಮಾಸ್ ಬಾಲಲ್ಲಿ ರ್ಯಾಪ್ ಮಾಡಿ ಅದಕ್ಕೆ ಡೆಕೋರೇಟ್ ಮಾಡಿ ಅದನ್ನು ಮಾರ್ತಾರೆ, ಮತ್ತು ಅದ್ರದ್ದು ನಾನು ಕೇಳಿದೆ ನನಗೆ ಕಲಿಸ್ತಾರಾ ಅದನ್ನು, ಆಮೇಲೆ ನಾನು ಕೇಳ್ತೀನಿ ಅಂದ. ಆಮೇಲೆ ನಾನು ಅವಳ ಫೋನ್ ನಂಬರ್ ಇಸ್ಕೊಂಡು ಕೇಳಿದೆ. ನನಗೆ ಅಷ್ಟೊಂದು ಅವರಿಂದ ಪ್ರೋತ್ಸಾಹ ಸಿಕ್ಕಲಿಲ್ಲ. ಬೆಂಗಳೂರಲ್ಲಿ ತುಂಬ ರಿಸರ್ಚ್ ಮಾಡಿದೆ, ಆಮೇಲೆ ಯಾರಿದ್ದಾರೆ ಇದು ಕಲಿಸೋರು, ಕೊನೆಗೆ ಒಬ್ರು ಸಿಕ್ಕರು ನನಗೆ ಕಲ್ಸಕ್ಕೆ. ಒಂದು ವೀಕೆಂಡ್ ಅದಕ್ಕೋಸ್ಕರ ಅಂತಾನೆ ಬೆಂಗಳೂರಿಗೆ ಹೋದೆ ಚೆನ್ನೈಯಿಂದ. ಕಲಿತೆ, ತುಂಬ ಇಂಟ್ರೆಸ್ಟಿಂಗ್ ಇತ್ತು ಸೆಷನ್ನು. ಆಮೇಲೆ ಮನೆಗೆ ಬಂದಮೇಲೆ ಅದನ್ನ ಮಾಡ್ತಾ ಕೊಡ್ತಾ ಇದ್ದೆ. ನರ್ಸರಿಗೆ ಹೋಗೋದು, ಅದಕ್ಕೆ ಸ್ಪೆಸಿಫಿಕ್ ಪ್ಲಾಂಟ್ಸ್ ಬೇಕಾಗತ್ತೆ, ಮಾಯಿಶ್ಚರ್ ಲವಿಂಗ್ ಪ್ಲಾಂಟ್ಸ್ ಅಂತ ಅನ್ಕೊಂತ ಹೇಳ್ತೀವಿ ನಾವು. ಓಕೆ, ಯಾವ ಸಸಿಗಳಿಗೆ ಹೆಚ್ಚು ಮಾಯಿಶ್ಚರ್ ಇಷ್ಟನೋ ಅವನ್ ಮಾತ್ರ ಮಾಸ್ ಬೌಲಲ್ಲಿ ರ್ಯಾಪ್ ಮಾಡ್ಬೋದು. ಈ ಮಾಸ್ ಬೌಲಲ್ಲಿ ರ್ಯಾಪ್ ಮಾಡೋದ್ರಿಂದ ಅದ್ರ ಒಳಗಡೆನೆ ಮಾಯಿಶ್ಚರ್ ಲೆವೆಲ್ ಇರುತ್ತೆ, ಹಾಗಾಗಿ ಅದಕ್ಕೆ ನೀರು ಹಾಕುವ ವೇಳೆ ಕಡಿಮೆ, ಇನ್ಫ್ರೀಕ್ವೆಂಟ್ ಅನ್ಕೋಬಹುದು. ನಾವು ಇಂಡೋರ್ ಪ್ಲಾಂಟ್ಸ್ಗೆ ಒನ್ಸ್ ಇನ್ 4-5 ಡೇಸ್ ನೀರು ಹಾಕಿದರೆ ಅದಕ್ಕೆ ಒಂದು 10-15 ದಿನಕ್ಕೆ ಒಂದ್ಸತಿ ಹಾಕು, ನೀರು ಕಡಿಮೆ ಬೇಕಾಗುತ್ತೆ. ಈಗ ನಾವೆಲ್ಲ ನೀರು ಉಳಿಸ್ಲೇಬೇಕು ನಾವಿರೋ ಪ್ರಪಂಚದಲ್ಲಿ. ಈಗ ನ್ಯೂ ಇಟ್ಸ್ ಅ ವೇ ಆಫ್ ಲೈಫ್, ಯಾಕಂದ್ರೆ ನೀರು ಕೊರತೆ ಆಗ್ತಾ ಹೋಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆದಂಗೆ ಬಟ್ ನಮ್ಗೆಲ್ರಿಗೂ ವಿ ನೀಡ್ ಪ್ಲಾಂಟ್ಸ್ ಅರೌಂಡ್ ಅಸ್. ಎಲ್ಲಾರನು ಅಗತ್ಯ ಪೂರೈಸೋದಕ್ಕೆ ಅಂದ್ರೆ ನೀರು ಕಡಿಮೆ ಯೂಸ್ ಮಾಡಬೇಕು ಅಲ್ಲ ಅನ್ಕೊಂಡು, ಯಾಕೆ ಇದನ್ನ ನಾನು ಪ್ರೋತ್ಸಾಹಿಸಬಾರ್ದು, ಇದನ್ನ ಒಂದು ಜನರಿಗೆ ಹೇಳ್ಕೊಡ್ಬಾರ್ದು ಅಂತ ತಲೆಯಲ್ಲಿ ಬಂತು. ಹಾಗಾಗಿ ನಾನು ಅದನ್ನ ಮಾಡ್ತಾ ಇರ್ತಾ ಇದ್ದೆ. ಆಮೇಲೆ ಮಾಡಿ ಫ್ರೆಂಡ್ಸ್ಗೆ ಅವ್ರಿಗೆ ಇವ್ರಿಗೆ ಗಿಫ್ಟ್ ಕೊಟ್ಟೆ. ಗಿಫ್ಟ್ ಕೊಟ್ಟಾಗ ಅವ್ರಿಗೆ ತುಂಬ ಇಷ್ಟ ಆಯಿತು. ಆಮೇಲೆ ಯಾರೋ ಒಬ್ರು ನನಗೆ ಆರ್ಡರ್ ಕೊಟ್ಟರು, ನಾನು ಯಾರ್ದೋ ಮನೆಗೆ ಗೃಹಪ್ರವೇಶಕ್ಕೆ ಹೋಗ್ಬೇಕು, ನನಗೊಂದು ಮಾಡಿಕೊಡು. ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು. ಒಬ್ಬರು ನನಗೆ ಇದನ್ನು ಎಕ್ಸಿಬಿಷನ್ ಇಡ್ತಾ ಇದ್ರು, ಅವರು ಒಂದು ಪ್ರೀಮಿಯಂ ಎಕ್ಸಿಬಿಷನ್ ಪಾಪಪ್ ಅಂತೀವಲ್ಲ ಆ ಶೋ ಇಡ್ತಾ ಇದ್ರು. ಅವ್ರಿಗೆ ಅದು ಬರೀ ಸಂಡೇ 3 hours ಇರ್ತಾ ಇತ್ತು. ಅದಕ್ಕೆ ಅವ್ರಿಗೆ ಏನಾದರೂ ಒಂದು ಯುನೀಕ್ ಐಡಿಯಾಸ್ ಇರೋರು ಯಾರಾದರೂ ಅಂಥವ್ರದ್ದು ಪ್ರಮೋಟ್ ಮಾಡ್ತಾಯಿದ್ರು. ಅವ್ರು ತಾವಾಗೆ ನನಗೆ ಫೋನ್ ಮಾಡಿದ್ರು, ನೀವು ಹಿಂಗೆ ಮಾಡ್ತಿರಂತೆ ಕೊಕ್ಕೆಡಮ್ಮ, ಅದಕ್ಕೆ ನೀವು ಅದನ್ನು ಎಕ್ಸಿಬಿಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನಂದೆ, ನಾನು ಈಗಷ್ಟೇ ಕಲ್ತಿದ್ದೀನಿ, ನಾನೇನು ಅಷ್ಟೊಂದು ಎಕ್ಸ್ಪರ್ಟ್ ಇಲ್ಲ, ಬಟ್ ಮಾಡ್ಬೋದು, ಇಲ್ಲ ನೀವು ಮಾಡಿ ನಾವು ಪ್ರೋತ್ಸಾಹ ಕೊಡ್ತೀವಿ, ನೀವು ಅದನ್ನು ಎಕ್ಸಿಬಿಟ್ ಮಾಡಿ ಅಂತ. ಆಮೇಲೆ ಸರಿ ಅಂಥೇಳಿ ಎಕ್ಸಿಬಿಷನ್ಗೆ ನಾನು ಒಪ್ಕೊಂಡೆ. 1 month ಟೈಮ್ ಇತ್ತು. ಕೊಕ್ಕೆಡಮ್ಮ ಮಾಡಕ್ಕೆ, ಒಂದು ಕೊಕ್ಕೆಡಮ್ಮ ಮಾಡಕ್ಕೆ ಆಲ್ಮೋಸ್ಟ್ 1 hour ಹಿಡಿಯುತ್ತೆ. ಅದನ್ನ ಮಾಸ್ ಬಾಲ್ ಅಲ್ಲಿ ರ್ಯಾಪ್ ಮಾಡಿ ಅದನ್ನ ನೀಟಾಗಿ ದಾರದಿಂದ ಕಟ್ಟಬೇಕಾಗತ್ತೆ. ಅದು ಸ್ವಲ್ಪ ಲೆಬೋರಿಯಸ್ ಅನ್ಕೊಂತೀನಿ ಕೆಲಸ. ದಿನಕ್ಕೆ 2 or 3 ಮಾಡ್ಬೋದು. ನಿಜ ಎಕ್ಸಿಬಿಷನ್ ಇದೆ, ಒಂದು 600-700 ಜನ ಬರ್ತಾರೆ ಅಂತಂದ್ರೆ ನಂದು ಇರೋ 10-20 ಕೊಕ್ಕೆಡಮ್ಮ ಎಲ್ಲಿ ಸಾಲ್ಬೇಕು ಎಕ್ಸಿಬಿಟ್ ಮಾಡಕ್ಕೆ? ಟೇಬಲ್ ಆದ್ರೂ ತುಂಬಬೇಕಲ್ಲ, ಒಂದು ಟೇಬಲ್ ಅಲೋಕೇಟ್ ಮಾಡಿರ್ತಾರೆ ನಮಗೆ ಅಂಥೇಳಿ. ಇರೋ ಒಂದು 20-30 ದಿನದಲ್ಲಿ ನಾನು ಒಂದು 35-40 ಕೊಕ್ಕೆಡಮ್ಮಸ್ ಮಾಡಿಟ್ಟೆ. ಅವಾಗ ನನ್ನ ತಲೆಯಲ್ಲಿ ಬಂತು, ಬರೀ ಕೊಕ್ಕೆಡಮ್ಮ ಎಕ್ಸಿಬಿಟ್ ಮಾಡಬೇಕಾ? ಅದ್ರ ಜೊತೆ ನಾನು ಯಾಕೆ ಚಿಕ್ಕ ಚಿಕ್ಕ ಸಸಿಗಳು, ಇಂಡೋರ್ ಪ್ಲಾಂಟ್ಸ್, ಮತ್ತು ಅವಕ್ಕೆ ಹೊಂದುವಂಥ ಸಿರಾಮಿಕ್ ಪಾಟ್ಸ್, ಇಲ್ಲ ನಮ್ಮ ಕ್ಲೇ ಮಣ್ಣಿನ ಟೆರೆಕೊಟ ಪಾಟ್ಸ್, ಮಣ್ಣಿನ ಪಾಟ್ಸ್ ಇಡಬಾರ್ದು ಅಂತ ತಲೆಯಲ್ಲಿ ಬಂತು. ಆಮೇಲೆ ಸ್ವಲ್ಪ ಗೂಗಲಲ್ಲಿ ರಿಸರ್ಚ್ ಮಾಡಿ, ಹೋಲ್ಸೇಲಲ್ಲಿ ಎಲ್ಲಿ ಸಿಕ್ಕತ್ತೆ ಅಂತೆಲ್ಲ ಸ್ವಲ್ಪ ಮಾಡಿ ತರಿಸ್ದೆ. ಇದು 2019 ಫಾರ್ ಜಸ್ಟ್ ಫಾರ್ 5,000 ರುಪೀಸ್ ಎಷ್ಟಾಗತ್ತೆ ಅಷ್ಟು ತರಿಸೋಣ, ಗೊತ್ತಿಲ್ಲ ಮಾರುತ್ತೋ ಇಲ್ಲೋ ಗೊತ್ತಿಲ್ಲ, ಇದಕ್ಕೆ ಏನಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ನೋಡೋಣ ಅಂಥೇಳಿ ಒಂದು 25-30 ಪಾಟ್ಸ್ ರೆಡಿ ಮಾಡಿದೆ. ಒಂದು 30-40 ಕೊಕ್ಕೆಡಮರ್ಸ್ ರೆಡಿ ಮಾಡಿ ಅವನ್ನ ತುಂಬ ಡಿಫ್ರೆಂಟಾಗಿ ಸ್ಟೈಲ್ ಮಾಡಿದೆ. ಸ್ಟೈಲ್ ಮಾಡಿ ಪಾಪಪ್ ಶೋಗೆ ಹೋದೆ. ಅಲ್ಲಿ ನನಗೆ ತುಂಬ ಒಳ್ಳೆ ಸ್ಥಾನನೂ ಕೊಟ್ಟಿದ್ರು ಅವರು. ಒಂದು ಗಿಡದ ಕೆಳಗಡೆ, ಮಾವಿನ ಗಿಡದ ಕೆಳಗಡೆ ಟೇಬಲ್ ಕೊಟ್ಟಿದ್ರು. ಅಲ್ಲಿ ನಾನು ಆ ಗಿಡಕ್ಕೆಲ್ಲ ನೇತು ಬಿಟ್ಟೆ ಕೊಕ್ಕೆಡಮ್ಮ. 3-4 hours ಇಟ್ ವಾಸ್ ಲೈಕ್ ಇಟ್ ವಾಸ್ ಸೋಲ್ಡ್ ಲೈಕ್ ಅ ಹಾಟ್ ಕೇಕ್. ಎಲ್ಲ ಟೇಬಲ್ಗಿಂತ ಜಾಸ್ತಿ ನನ್ನ ಟೇಬಲ್ ಮುಂದೆನೆ ಜನರು. ಆಮೇಲೆ ಎಲ್ರಿಗೂ ಆಸಕ್ತಿ ನಾನೇನು ಮಾಡಿದ್ದೀನಿ ಇದೇನು ಅಂತ. ಆಮೇಲೆ ತುಂಬ ಒಳ್ಳೆ ವ್ಯಾಪಾರನೂ ಆಯಿತು ಅನ್ಕೋಬೋದು. ವ್ಯಾಪಾರಕ್ಕಿಂತನೂ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆದಮೇಲೆ ನಾನು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಇಟ್ ಲೆಫ್ಟ್ ಮೀ ವಿತ್ ಅ ಥಾಟ್, ಯಾಕೆ ನಾನು ಇದಕ್ಕೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಬಾರ್ದು ಅಂತ ಯೋಚನೆ ಬಂತು. ಅವಾಗ ನನಗೆ, ನಾನು ಚೆನ್ನೈಲಿದ್ದೀನಿ, ಚೆನ್ನೈಲಿ ಹೇಗಪ್ಪ ಮಾಡೋದು? ಇಂಡೋರ್ ಗಾರ್ಡನ್ಗೆ ಅಂತ ಒಂದು ಏನಾದರೂ ಸಪ್ರೇಟ್ ಗಾರ್ಡನ್ ಸ್ಟೋರ್ ಅಂತ ಓಪನ್ ಮಾಡಬೇಕು. ಆಮೇಲೆ ಎಲ್ಲ ಇಂಡೋರ್ ಪಾಟ್ಸು, ಆಮೇಲೆ ಪ್ಲಾಂಟ್ಸ್, ಹೌಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಇದಕ್ಕೆ, ಇಂಡೋರ್ ಪ್ಲಾಂಟ್ಸ್ಗೆ. ಹೌಸ್ ಪ್ಲಾಂಟ್ಸ್ ಅಂದರೆ ಇವೆಲ್ಲ ಸ್ವಲ್ಪ ನೆರಳಲ್ಲಿ ಬೆಳೆಯುವಂಥ ಸಸಿಗಳು. ಇವೆಲ್ಲ ದೊಡ್ಡ ಮರಗಳ ನೆರಳಲ್ಲಿ ಬೆಳೆಯುವಂಥ ಸಸಿಗಳು. ಸೊ ಇವನ್ನ ಈಗ ಪಾಪ್ಯುಲಾರಿಟಿ ಬಂದಿದೆ ಇಂಡೋರ್ ಪ್ಲಾಂಟ್, ಯಾಕೆ ಶೋಕೇಸ್ ಮಾಡಬಾರ್ದು? ಅದನ್ನ ಮಾಡಿಬಿಟ್ಟು ಸಣ್ಣ ಏನಾದರೂ ಒಂದು, ಅದೇ ನನ್ನ ಮಾಡಿರುವ ಲೈಬ್ರರಿ ಕಾನ್ಸೆಪ್ಟ್ ಅಂದರೆ ಮನೆ ತಗೊಂಡು ಅದನ್ನು ಕನ್ವರ್ಟ್ ಮಾಡಿ ಲೈಬ್ರರಿ ಅಂತ ಮಾಡಿದ್ವಲ್ಲ, ಅದೇ ಕಾನ್ಸೆಪ್ಟಲ್ಲಿ ಮನೆಯನ್ನು ಕನ್ವರ್ಟ್ ಮಾಡಿ ಸ್ಟುಡಿಯೋ ಅಂತ ಕನ್ವರ್ಟ್ ಮಾಡಿ ಅಲ್ಲೇ ಒಂದು ಸಣ್ಣ ಕೆಫೆ ಹಾಕಿ, ಚೆನ್ನೈ ಅಂತ ಊರಲ್ಲಿ ಕೋವರ್ಕ್ ಸ್ಪೇಸ್ ತುಂಬ ಪಾಪ್ಯುಲರ್ ಆಗುತ್ತೆ. ಎಷ್ಟೊಂದು ಜನರಿಗೆ ಆಫೀಸಲ್ಲಿ ಇರಲ್ಲ, ಅವ್ರ ಆಫೀಸಲ್ಲೂ ಲಂಡನ್ನಲ್ಲಿರುತ್ತೆ ಇಲ್ಲ ಸಿಂಗಾಪುರಲ್ಲಿರುತ್ತೆ, ಮನೇಲಿ ಒಬ್ಬರೇ ಕೂತ್ ಮಾಡಕ್ಕೆ ಬೇಜಾರು, ಅವ್ರು ಎಂಥ ಇಲ್ಲಿ ಕೋವರ್ಕ್ ಸ್ಪೇಸ್ಗಳೆಲ್ಲ ಬಂದು ಕೆಲಸ ಮಾಡ್ತಾರೆ. ಅವ್ರಿಗೋಸ್ಕರ ಒಂದು ಏರಿಯಾ ಡೆಡಿಕೇಟ್ ಮಾಡಿ ಯಾಕಪ್ಪ ತೆಗಿಬಾರ್ದು ಅಂತ ತಲೆಯಲ್ಲಿ ಬಂತು. ಅಲ್ಲೇ ನನ್ನ ಈ ಯೋಚನೆ ಹುಟ್ಟಿತು.
0: ಸ್ನೇಹಿತರೆ, ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಬೀನಾ ಸಂಬರಿಗಿಮಠ ಅವರು.
2: ಅಂದ್ರೆ ಮೇಡಮ್, ತಮ್ಮ ಒಂದು ಈ ಒಂದು ಗಿಡ ಮರಗಳ ಮೇಲಿನ ಪ್ರೀತಿ ಕೇವಲ ಒಂದು ವ್ಯವಹಾರಿಕವಾಗಿ ಮಾತ್ರ ಅಲ್ಲದೆ ಅದೊಂದು ಭಾವನಾತ್ಮಕ ಸಂಬಂಧವನ್ನು ತಮ್ಮ ಜೊತೆಗೆ ಬೆಸೆದಿದೆ ಅಂತಾನೆ ಹೇಳ್ಬಹುದು.
3: ಹೌದು, ಯಾಕಂದ್ರೆ ನಾವು ವ್ಯಾಪಾರ ಮಾಡ್ಬೇಕಂದ್ರೆ ಯಾವ್ದು ಮಾಡಬಹುದು ಅಲ್ವಾ. ನಿಜ, ನನ್ನ ಸಸಿಗಳ ಜೊತೆ ಇರುವಾಗ, ಇಂಡೋರ್ ಪ್ಲಾಂಟ್ಸ್ ಜೊತೆ ಇರುವಾಗ ಆ ಕೊಡೋ ಖುಷಿ ನನಗೆ ಓನ್ಲಿ ಐ ಕುಡ್ ರಿಲೇಟ್ ಟು ಇಟ್. ನಾನು ಅವಾಗ ಅನ್ಕೊಂಡು ಯಾಕೆ ಇದನ್ನ ಇನ್ನೊಬ್ಬರಿಗೇನು ಹೇಳ್ಕೊಡಬಾರ್ದು, ಇನ್ನೊಬ್ಬರ ಜೀವನದಲ್ಲೂ ಅದನ್ನ ಅಳವಡಿಸಕ್ಕೆ ನನ್ನ ಮುಖಾಂತರ ನಾನು ಹೆಲ್ಪ್ ಮಾಡಬಾರ್ದು ಅಂತ. ಇವತ್ತಿಗೆ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ, ಥ್ಯಾಂಕ್ ಯು ಮೇಡಮ್, ದಿಸ್ ಇಸ್ ಅ ಪ್ಲಾಂಟ್ ವಿಚ್ ವಾಸ್ ಗಿವನ್ ಬೈ ಯು, ಅಂಡ್ ಥ್ಯಾಂಕ್ ಯು ಫಾರ್ ಯು ಬೀಯಿಂಗ್ ದ ರೀಸನ್ ಫಾರ್ ಐ ಸ್ಟಾರ್ಟೆಡ್ ಗಾರ್ಡನಿಂಗ್ ಅಂತ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿ ಅದು ನಂಗೆ ಕೊಡೋ ಖುಷಿ ನನಗೆ ಯಾವ ಹಣ ಕೊಡೋ ಖುಷಿಕ್ಕಿಂತನೂ ಜಾಸ್ತಿ ಆಗಿದೆ ಅನ್ಕೊಂತೀನಿ ನಾನು.
2: ಅಂದ್ರೆ ಗ್ರಾಹಕರಿಂದನೂ ಉತ್ತಮ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ.
3: ಅದನ್ನ ಅದು ಖಂಡಿತ, ಯಾಕಂದ್ರೆ ನಾನು ಇದನ್ನ ಒಂದು ವಸ್ತು ಅಂತ ಮಾರುವಕ್ಕಿನ್ನೂ ಈಗ ನಿಮಗೆ ಏನ್ ಬೇಕು, ತಮ್ಗೆ ನಿಮ್ ಲೈಫ್ ಸ್ಟೈಲ್ ನೋಡ್ಬಿಟ್ಟು ನಿಮ್ಗೆ ಯಾವ ತರ ಸಸಿ ಕೊಟ್ರೆ ನಿಮ್ಗೆ ಅದು ನೋಡ್ಕೊಳಕ್ಕೂ ಈಸಿ ಆಗಿರುತ್ತೆ, ನಿಮ್ಗೆ ಹೆಂಗೆ ಹ್ಯಾಂಡ್ ಹೋಲ್ಡ್ ಮಾಡ್ಬೇಕು ಅನ್ನೋದು ಕೂಡ ನಾನು ಗ್ರಾಹಕರ್ ಕಲ್ಸ್ಕೊಟ್ಟಾಗ ಅವ್ರ ಜೊತೆ ಒಂದು ಸಂಬಂಧ ಬೆಳೀತು. ಇದು ಬರೀ ವಸ್ತು ಮಾರಿ ಅಲ್ಲಿಗೆ ಮುಗಿಯಲ್ಲ, ನಾವು ಯಾವಾಗ ಸಂಬಂಧ ಬೆಳೆಸ್ತೀವೋ ಗ್ರಾಹಕರ ಜೊತೆ ಅವ್ರ ಮೇಲೆ ಅದು ಒಂದು ಅಚ್ಚು ಅನ್ಬೋದು, ಅಚ್ಚು ಬೀಳುತ್ತೆ ಅವ್ರ ಮೇಲೆ. ಅದು ನನಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಹೋಯ್ತು. ಐ ಆಮ್ ಜಸ್ಟ್ ನಾಟ್ ಸೆಲಿಂಗ್ ಅ ಕಮಾಡಿಟಿ ಆಸ್ ಅ ಕಮಾಡಿಟಿ, ಐ ಆಮ್ ಸೆಲಿಂಗ್ ಅ ಲೈಫ್ ಟು ಪ್ಲಾಂಟ್ ಹಸ್ ಗಾಟ್ ಅ ಲೈಫ್. ಅದನ್ನ ಐಮ್ ಇನ್ನೊಬ್ರಿಗೆ ಜೋಪಾನ ಮಾಡಕ್ ಕೊಡ್ತಿದೀವಲ್ಲ, ಅವ್ರಿಗೂ ನಾವು ಎಜುಕೇಟ್ ಮಾಡಲೇಬೇಕು. ಅದು ಮಾಡದೇ ಇದ್ರೆ ಅದು ಉಳಿಯಲ್ಲ ಅನ್ಕೊಂಡು ನಾನು ಯಾವಾಗ ಅವ್ರಿಗೆ ಎಜುಕೇಟ್ ಮಾಡಕತ್ತೆ ನನ್ನ ಜೊತೆ ಅವ್ರ ಜೊತೆ ಸಂಬಂಧ ಬೆಳೀತಾವ, ಅದು ನಂಗೆ ತುಂಬ ಖುಷಿ ಕೊಡುತ್ತೆ.
2: ಖಂಡಿತ ಮೇಡಮ್. ಮೇಡಮ್, ಈ ಒಂದು ತಮ್ಮ ಒಂದು ಈ ವಿಭಿನ್ನ ಆಸಕ್ತಿಗಳ ಜೊತೆ ಜೊತೆಗೇನೆ ಒಬ್ಬ ಯಶಸ್ವಿ ಮಹಿಳಾ ಉದ್ಯಮಿಯಾಗಿ ತಮ್ಮ ಜೀವನದಲ್ಲಿ ಎದುರಾದಂತಹ ಒಂದು ಸವಾಲುಗಳನ್ನ ನೀವು ಯಾವ ರೀತಿ ಎದುರಿಸಿದ್ರಿ, ಹಾಗೇನೆ ತಮಗೆ ಒಂದು ಆದಂತಹ ಸವಾಲುಗಳನ್ನ ಯಾವ ರೀತಿ ಅವಕಾಶವಾಗಿ ಅದನ್ನ ಪರಿವರ್ತನೆ ಮಾಡಿಕೊಂಡ್ರಿ ಅಂತ.
3: ನಾನು ಅನ್ಕೊಂತೀನಿ ನಾನು ಅದೃಷ್ಟವಂತಳು, ಯಾಕಂದ್ರೆ ನನಗೆ ಪ್ರೋತ್ಸಾಹ ಕೊಡುವಂತ ಜೀವನ ಸಂಗಾತಿ ವಿನಯ ಅವರು, ಮತ್ತೆ ಅದೇ ತರ ನನ್ನ ಅತ್ತೆ ಮಾವ ಆಗ್ಲಿ ನಮ್ಮ ತಂದೆ ತಾಯಿ ಆಗ್ಲಿ ಯಾವಾಗ್ಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆ ಇದರಲ್ಲಿ ನಾನು ಯಾವುದು ಪ್ರೂವ್ ಮಾಡುವಂತ ಇಲ್ಲ ಸಂಘರ್ಷ ಪಡಬೇಕಾಗಿಂತ ಇದನ್ ಸಂದರ್ಭ ಬರಲಿಲ್ಲ
2: ಅಂತ ಬಂದಿಲ್ಲ.
3: ಸವಾಲು ಸಂದರ್ಭ ಆ ಸಂದರ್ಭ ಬರಲಿಲ್ಲ. ನಿಜ, ಒಂದು ಉದ್ಯಮಕ್ಕೆ ಇಳಿದ್ಮೇಲೆ ಕೆಲವಾರು ಸವಾಲುಗಳು ಬಂದೇ ಬರುತ್ತೆ. ಒಂದಂದ್ರೆ ಹಣ. ಈಗ ನಾನು ನನ್ನ ಹಸ್ಬೆಂಡ್ ತಾವು ಕಷ್ಟಪಟ್ಟು ದುಡಿದು ಸಂಪಾದಿಸಿ ಸೇವಿಂಗ್ಸ್ ಅಂತ ಮಾಡಿರುವಂತ ಸ್ವಲ್ಪ ಹಣದನ್ನು ನಾನು ಬದಿಗಿಟ್ಟ ಹಣವನ್ನ ತೆಗೆದುಕೊಂಡು ನಾನು ಉದ್ಯಮ ನಡೆಸಕ್ಕೆ ಪ್ರಯತ್ನ ಪಡ್ತೀನಿ. ಅವಾಗ ನಾನು ಅದನ್ನ ತುಂಬಾ ಜೋಕಿಯಿಂದ ಮಾಡ್ಬೇಕು. ಇದು ಹಣ ಅನ್ನೋದು ಯಾವಾಗ್ಲೂ ಫ್ರೀ ಬಂದಿಲ್ಲ, ಯಾಕಂದ್ರೆ ಅವ್ರು ಕಷ್ಟಪಟ್ಟು ಅವ್ರು ದುಡಿದು 20 ವರ್ಷ 25 ವರ್ಷ ಅವ್ರು ತಮ್ಮ ಕರಿಯರ್ ಅಲ್ಲಿ ಉಳಿಸಿರುವ ಹಣ. ಅದೇ ಹಣ ನಾವು ಇನ್ನು ಉಳಿಸಿ ಬೇರೆ ಏನಾದ್ರು ಮಾಡ್ಬೋದು, ಮಕ್ಕಳನ್ನ ಓದಕ್ಕೆ ಬೇರೆ ಕಡೆ ಕಳಿಸ್ಬೋದು, ಇಲ್ಲ ಮನೆ ತಗೊಳ್ಬಹುದು, ಏನೋ ಮಾಡ್ಬೋದು ಅಲ್ವಾ. ಆ ಹಣನ ನಾನು ಬದಿಗಿಟ್ಟು ನಾನು ನನ್ನ ಉದ್ಯಮಕ್ಕೆ ಬೆಳೆಸ್ತಿದ್ದೀನಲ್ಲ ಅನ್ನೋ ಒಂದು ನನಗೆ ರೆಸ್ಪಾನ್ಸಿಬಿಲಿಟಿ ಯಾವಾಗ್ಲೂ ಇರ್ತಾ ಇತ್ತು. ಒಂಥರ ಯಾವಾಗ್ಲೂ ಸಂಕೋಚ ಇರ್ತಾ ಇತ್ತು, ಅದನ್ನ ಹೇಗೆ ಸದ್ಬಳಕೆ ಮಾಡಿ ಅದನ್ನ ಒಳ್ಳೆ ಉಪಯೋಗಕ್ಕೆ ಹಾಕ್ಬೇಕು ಅನ್ನೋದು ಯಾವಾಗ್ಲೂ ಇರ್ತಾ ಇತ್ತು. ಆಮೇಲೆ ಅದನ್ನ ಅದು ಒಂದೇ ನನ್ನ ತಲೆಯಲ್ಲಿ ಇರ್ತಾ ಇತ್ತು ಹೊರತು ಬೇರೆ ಯಾವುದೇ ತರ ಡಿಫಿಕಲ್ಟಿ ಅನ್ಬೋದು ಇಲ್ಲ ಆತರ ಬಂದಿಲ್ಲ. ಮತ್ತೆ ಇನ್ನೊಂದು ಬಂದಿರೋದು ಟೈಮ್ ಮ್ಯಾನೇಜ್ಮೆಂಟ್. ಒಂದು ಹೆಣ್ಮಗಳಾಗಿ ಉದ್ಯಮಕ್ಕೆ ಇಳಿದಾಗ ನಿಮ್ದು ಎಲ್ಲ ಬೇರೆ ರೆಸ್ಪಾನ್ಸಿಬಿಲಿಟಿ ನಿಲ್ಲಲ್ಲ, ಮನೆ ರೆಸ್ಪಾನ್ಸಿಬಿಲಿಟಿಗಳು ಕಂಟಿನ್ಯೂ ಇರ್ತಾನೆ ಇರ್ತವೆ. ನೀವೊಂದು ಹೆಂಡತಿನೂ ಹೌದು, ಒಂದು ತಾಯಿನೂ ಹೌದು, ಒಂದು ಸೊಸೆನೂ ಹೌದು, ಒಂದು ಮಗಳು ಹೌದು. ಇವೆಲ್ಲ ಒಂದ್ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಗ ಒಂದ್ ಕಡೆ ಸ್ವಲ್ಪ ಸಂತುಲನ ತಪ್ಪುತ್ತೆ. ಅದನ್ನ ನಾವು ಮತ್ತೆ ಸರಿಪಡಿಸ್ಕೊಂಡು ಎಲ್ಲ ಕಡೆನು ಹೇಗೆ ಸಮತೋಲ ಮಾಡಬಹುದು ಅನ್ನೋದು ಕಲಿಯೋದು ಒಂದು ನನ್ಗೆ ಒಳ್ಳೆ ನ್ಯಾಕ್ ಬಂತು ಅನ್ಕೊಂತೀನಿ ನಾನು. ಅದಕ್ಕೆ ಅದಕ್ಕೊಂದು ನನ್ ಗ್ರಿಪ್ ಸಿಕ್ತು ನನಗೆ. ಒಳ್ಳೆ ಪತ್ನಿ ಆಗಿರ್ಲೂ ಬೇಕು, ನೀವು ನಮ್ಮ ಕುಟುಂಬ ಜೀವನ ಹಿಂದೆ ಉಳಿಸಕ್ಕಾಗಲ್ಲ, ನೀವು ಅದೇ ರೀತಿ ಉದ್ಯಮ ಹಿಂದೆ ಉಳಿಸಕ್ಕಾಗಲ್ಲ. ಯಾಕಂದ್ರೆ ನೀವು ಅದರಲ್ಲಿ ಹಣ ಹಾಕಿರೋದಷ್ಟೇ ಅಲ್ಲದೆ ನಾನು ನೂರಾರು ಸಸಿಗಳನ್ನು ಸಾಕ್ತಾ ಇದ್ದೀನಿ. ಇವತ್ತು ಒಂದಿನ ಒಂದು ಸಸಿ ನೋಡ್ಕೊಂಡಿಲ್ಲ ಅಂದರೆ ಸಸಿ ಕೈ ಕೊಡುತ್ತೆ, ಅವಾಗ ಆ ಸಸಿ ಜೀವನ ಹೋಗುತ್ತೆ. ಅದನ್ನು ನೋಡ್ಕೋಬೇಕು, ಈ ಕಡೆ ಫ್ಯಾಮಿಲಿನೂ ನೋಡ್ಕೋಬೇಕು. ಅದು ಬ್ಯಾಲೆನ್ಸಿಂಗ್ ಆಕ್ಟ್ ನಂಗೆ ಕಲಿಸಿತ್ತು ಅಂದ್ಕೊಂತೀನಿ. ಅದು ಸ್ವಲ್ಪ ಇನಿಷಿಯಲಿ ಕಷ್ಟ ಇತ್ತು, ಅದನ್ನ ಸಮತೋಲನೆ ಮಾಡುವುದು ಆಗಲಿ, ಯಾವುದು ಫಸ್ಟ್ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಸೆಕೆಂಡ್, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲದಕ್ಕೂ ಪ್ರಯಾರಿಟಿ ಕೊಡಲೇಬೇಕಾಗತ್ತೆ. ಅದನ್ನ ಕಲಿತೆ ಅನ್ಕೊಂತೀನಿ ನಾನು.
2: ಖಂಡಿತ ಮೇಡಮ್. ಮೇಡಮ್, ತಾವು ಹೇಳ್ತೀರಾ ನಾನು ಮಿಡೋರಿಯಲ್ಲಿ ರಿಲ್ಯಾಕ್ಸ್ ಆಗುತ್ತೇನೆ, ಹಾಗೇನೆ ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಒಂದು ಮಾತನ್ನ ಹೇಳ್ತೀರಾ, ಅದು ಬಹಳ ವಿಶೇಷವಾಗಿದೆ. ಹಾಗೇನೆ ಇದರ ಹಿಂದಿನ ಭಾವನೆ ಏನು ಅಂತ?
3: ಭಾವನೆ ಅಂದ್ರೆ ಒಂದಂದ್ರೆ ನೀವು ಯಾವಾಗ ಗಿಡಗಳ ಜೊತೆ ಇರ್ತೀರಾ, ಸಸಿಗಳ ಜೊತೆ ಇರ್ತೀರಾ, ಅವ್ಕೂಡ ಆನಂದ. ನೀವು ಕೆಲಸ ಮಾಡ್ತಿದ್ರು ಕೆಲಸ ಅನ್ಸಲ್ಲ.
2: ಖಂಡಿತ.
3: ಮನೆಯಲ್ಲಿ ಏನಾಗತ್ತೆ ನಿಮ್ಗೆ, ಒಂದಾದ್ಮೇಲೆ ಒಂದಾದ ಏನಾದ್ರೂ, ಇವತ್ ನನ್ ಕೆಲಸದೊಳಗೆ ಬರ್ತಾಳೋ ಇಲ್ವೋ, ಇದು ಆಗತ್ತೋ ಇಲ್ವೋ, ಅದು ಇದು ಅಷ್ಟರಲ್ಲೇ ನೀವು ಇದೆಲ್ಲ ಮನೆಯಲ್ಲಿ ಕೆಲಸ ಮುಗಿಸಿ ನೀವು ಸ್ಟುಡಿಯೋಗೆ ಹೋಗ್ಬೇಕು, ಅದು ನಿಮ್ ಟಾಸ್ಕ್ ಅನ್ಸತ್ತೆ. ಇಲ್ಲಿ ಬಂದ್ಮೇಲೆ ನಾನು ಜಗತ್ತೇ ಮರ್ತು ಹೋಗ್ಬಿಡ್ತೀನಿ, ಅದಕ್ಕೆ ನನಗೆ ಅನ್ಸುತ್ತೆ ಇಲ್ಲಿ ನಾನು ರಿಲ್ಯಾಕ್ಸ್ ಆಗ್ತೀನಿ ಅಂತ.
2: ಮೇಡಮ್, ಗಿಡ ಮರಗಳು, ಯೋಗ, ಫಿಟ್ನೆಸ್, ಹಾಗೇನೆ ಪೆಟ್ಸು, ಸೀರೆಗಳು, ಬಳೆಗಳು, ಇಷ್ಟೊಂದು ಬೀನಾವರ ಆಸಕ್ತಿಗಳ ನಡುವೆ ಬೀನಾವರನ್ನ ಹೆಚ್ಚು ಸಂತೋಷ ಪಡಿಸುವಂತಹ ಒಂದು ವಸ್ತು ಆಗಿರ್ಬೋದು ಅಥವಾ ಗಳಿಗೆ ಏನೋ ಒಂದು ಯಾವುದು ಅಂತ
3: ಬಂದಂದ್ರೆ, ನನ್ನ ಕುಟುಂಬದ ಜೊತೆ ಟೈಮ್ ತೆಗೆಯೋದು. ನಾವೆಲ್ಲರೂ ಸೇರಿ ಹೊರಗೆ, ನಾವು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ವಿ, ರೋಡ್ ಟ್ರಿಪ್ಸ್ ಕಾರಲ್ಲಿ ಎಲ್ಲ ಫ್ಯಾಮಿಲಿ, ನಾಲ್ಕು ಜನ ಮಕ್ಕಳು ನಾವು, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದ್ರೆ ನಾನು ಪ್ರತಿಯೊಂದರಿಂದ ಸ್ವಿಚ್ ಆಫ್ ಆಗ್ತೀನಿ. ಅವಾಗ ನನ್ನ ಗಿಡಗಳ ಮೇಲೆ ಪ್ರೀತಿ ಇದನ್ನ ಇದ್ದೇ ಇರುತ್ತೆ, ನನ್ನ ಲಕ್ಷ ಅಲ್ಲಿದ್ದೇ ಇರುತ್ತೆ, ಒಂದು ಜೀವ ಅಲ್ಲಿದ್ದೇ ಇರುತ್ತೆ. ಆದರೆ ಬಾಕಿ ಎಲ್ಲ ಸಂಸಾರದ ಬಾಕಿ ಎಲ್ಲ ಮರೆತು ಬಿಟ್ಟು ನನ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದು ತುಂಬ ಖುಷಿ ಕೊಡುತ್ತೆ. ಅದು ಒಂದು. ಎರಡನೆಯದು, ನನ್ನ ಪೆಟ್ಸ್ ಜೊತೆ ಇದ್ದಾಗ ನಾನೆಲ್ಲ ಮರಿತೀನಿ ಅನ್ಕೊಂತೀನಿ. ಇನ್ನೊಂದು ಹೇಳಿಬಿಟ್ಟಿದ್ದೀನಿ ಅಂತ ನಾನು ತಮಗೆ, ನಾನು ಮಿಡೋರಿಗೆ ಹೋದಾಗ ಜೀವನ ನಾನು ಎಲ್ಲಿ ಏನಾಗ್ತಾ ಇದೆ ಮರೆತು ಹೋಗಿರುತ್ತೆ ನನಗೆ.
2: ಮೇಡಮ್, ಈಗ ಕುಟುಂಬ ಮತ್ತು ಉದ್ಯಮ ಎರಡನ್ನ ತಾವು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದೀರಾ. ಈಗ ಒಬ್ಬ ಮಹಿಳೆ ಯಶಸ್ವಿ ಆಗ್ಬೇಕಂದ್ರೆ ಅವಳಿಗೆ ಕುಟುಂಬದ ಬೆಂಬಲ ಅನ್ನುವುದು ಎಷ್ಟು ಮುಖ್ಯವಾಗುತ್ತೆ?
3: ತುಂಬಾ. ಕುಟುಂಬದ ಬೆಂಬಲ ಇಲ್ಲ ಅಂದ್ರೆ ಹೊರಗಡೆ ಇರುವ ಸವಾಲುಗಳಾಗ್ಲಿ, ಚಾಲೆಂಜಸ್ ಏನಂತೀವಿ ಇದ್ದೇ ಇದೆ. ಅದರಲ್ಲೂ ನಮ್ಮ ಕುಟುಂಬದ ಬೆಂಬಲ ಇಲ್ಲ ಅಂದರೆ ನಾವು ಹತಾಶರಾಗ್ಬಿಡ್ತೀವಿ. ನಮ್ಗೆ ಅದೇ ಕುಟುಂಬದ ಬೆಂಬಲ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ನಾನು ಅನ್ಕೊಂತೀನಿ. ಯಾಕಂದರೆ ನಾನು ಅದು ಹೇಳಿದೆ ಅಲ್ಲ ಆಗಲೇ, ನಾನು ಅದರಲ್ಲಿ ತುಂಬ ಅದೃಷ್ಟವಂತಳು ಅಂತ. ಅದೇನೋ ಪುಣ್ಯ ಮಾಡಿರ್ಬೇಕು ನಾನು, ಅದಕ್ಕೆ ನನಗೆ ಅಂತ ಕುಟುಂಬ ಸಿಕ್ಕಿದೆ. ನನ್ನ ಕುಟುಂಬದವರಾಯಿತು, ನನ್ನ ಸ್ನೇಹಿತರಾಯಿತು, ಎಲ್ಲರೂ ನನ್ನನ್ನು ಅರ್ಥ ಮಾಡಿಕೊಂಡು ನನಗೆ ಯಾವಾಗಲೂ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದು ಅದು ಒಂದು ಬ್ಲೆಸ್ಸಿಂಗ್ ಅಂತೀನಿ ನಾನು. ಅದಿದ್ರೇ ಯಾರು ಮುಂದೆ ಸಾಗ ಅವ್ರಿಗೆ 100 ಬಿಟ್ಟು 200% ಸಾಧ್ಯ ಅನ್ಕೊಂತೀನಿ. ಅದಿಲ್ಲ ಅಂದ್ರೆ ತುಂಬಾ ಕಷ್ಟ.
2: ಮೇಡಮ್, ಇನ್ನು ಇಂದಿನ ಯುವತಿಯರಿಗಾಗಿರ್ಬೋದು ಅಥವಾ ಮಹಿಳೆಯರಿಗೆ ಉದ್ಯಮದಾರರಾಗಬೇಕು ಅನ್ನೋರಿಗೆ ತಾವು ಒಂದು ನೀಡಬಯಸುವ ಸಂದೇಶ ಅಂದ್ರೆ ಯಾವುದು?
3: ನಿಮ್ಮ ಕನಸನ್ನ ಚೇಸ್ ಮಾಡಿ. ಯಾಕಂದ್ರೆ ಎಷ್ಟೋ ಒಂದ್ಸತಿ ಇದು ನಮ್ಮ ಮನಸ್ಸಲ್ಲೇ ಉಳಿದೋಗುತ್ತೆ, ನಾವು ಯಾರಿಗೂ ಹೇಳಲ್ಲ. ಯಾಕಂದ್ರೆ ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ, ಮಾಡೋಕ್ಕಾಗತ್ತೋ ಇಲ್ವೋ, ನಮ್ಮಲ್ಲಿ ಪ್ರಶ್ನೆಗಳೇ ಜಾಸ್ತಿ ಇರ್ತವೆ. ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗಲೇ ಎಲ್ಲ ತಂತಾನೆ ಅದು ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ತಾ ಹೋಗುತ್ತೆ. ಅದಕ್ಕೆ ನಾವು ಅದನ್ನ ಟ್ರೈ ಮಾಡಲೇಬೇಕು. ಅಟ್ ದ ಮೋಸ್ಟ್ ಏನಾಗ್ಬೋದು, ನಾವು ಅದರಲ್ಲಿ ಫೇಲ್ ಆಗ್ಬೋದು. ಫೇಲ್ ಆದರೆ ಇಟ್ಸ್ ನಾಟ್ ಡ್ಯಾಮೇಜಿಂಗ್ ಎನಿ. ನಾವು ಲಾಸನ್ನು ಯಾವಾಗಲೂ ಸ್ಟಾಪ್ ಮಾಡ್ಬೋದು, ನಮ್ಗೆ ಅದರಲ್ಲಿ ಮುಂದುವರಿಯಕ್ಕಾಗಲ್ಲ ಅಂತ ಅನಿಸಿದ್ರೆ, ಬಟ್ ಟ್ರೈ ಮಾಡಲೇ ಇಲ್ಲ ಅಂದರೆ ಅದಲ್ಲೇ ಉಳಿದೋಗುತ್ತೆ, ಅದು ನಮ್ಮ ಮನಸ್ಸಲ್ಲೇ ಉಳಿದೋಗುತ್ತೆ. ಇಲ್ಲ ನಾವು ಬುಕ್ಕಲ್ಲಿ ಬರೆದಿದ್ರೆ, ಡೈರಿಯಲ್ಲಿ ಬರೆದಿದ್ರೆ ಡೈರಿಯಲ್ಲೇ ಉಳಿದೋಗುತ್ತೆ. ಅಟ್ಲೀಸ್ಟ್ ಮಾಡಿದರೆ ಇನ್ನೂ ಒಂದು 20 ವರ್ಷ ಆದಮೇಲೆ ನಾವು ನಗ್ಬೋದು ಅದರಿಂದ. ಅರೆ, ನಾನು ಅದು ಮಾಡಿದ್ದೆ, ಅದು ಆಗಲಿಲ್ಲ, ಇಲ್ಲ ನಾನು ಮಾಡಿದೆ ಅಂತ ಒಳ್ಳೇದಾಯಿತು ಅಂತ ನಮ್ಗೆ ಅನಿಸುತ್ತೆ. ಮಾಡಲೇ ಇಲ್ಲ ಅಂದರೆ ಅದಲ್ಲೇ ಉಳಿದು ಹೋಗುತ್ತೆ. ಅದಕ್ಕೆ ನಾನು ಎಲ್ರಿಗೂ ಅದನ್ನೇ ಹೇಳೋದು, ನಿಮ್ಮ ಮನಸ್ಸಲ್ಲಿರೋ ಕನಸುಗಳನ್ನು ಮಾಡಿ, ಒಂದು ಸಣ್ಣ ಪ್ರಮಾಣದಲ್ಲಾದರೂ ಮಾಡಿ. ಓನ್ಲಿ ವೆನ್ ವಿ ಸ್ಟಾರ್ಟ್ ವಿ ನೋ ವೇರ್ ವಿ ಆರ್ ಹೆಡಿಂಗ್ ಅಲ್ವಾ. ಮಾಡಲೇ ಇಲ್ಲ ಅಂದರೆ ಹೆಂಗೆ ಗೊತ್ತಾಗೋದು ನಮಗೆ?
2: ನಿಜ ಮೇಡಮ್. ಮೇಡಮ್, ಮುಂದಿನ ದಿನಗಳಲ್ಲಿ ತಮ್ಮ ಕನಸುಗಳು ಹಾಗೆಯೇ ಯೋಜನೆಗಳು ಏನು?
3: ಇದನ್ನು ನಾನು ಯಾವಾಗಲೂ ಉದ್ಯಮ ಅಂತ ಸ್ಟಾರ್ಟ್ ಮಾಡಲಿಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ ಪ್ಯಾಷನ್ ಅಂತಲೇ ಸ್ಟಾರ್ಟ್ ಮಾಡಿದೆ. ಅದು ಇನ್ನೂ ಈ ಸೆಪ್ಟೆಂಬರಲ್ಲಿ 5 ವರ್ಷ ಆಗುತ್ತೆ. ಈ ಸೆಪ್ಟೆಂಬರ್ಗೆ 5 ವರ್ಷಲ್ಲೇ ನಾನು ಬೆಳೆದಿರೋದು ಒಂದು ನಮಗೆ ಖುಷಿ ಕೊಡುವಂಥ ವಿಷಯ. ಅದಕ್ಕೆ ನಾನು ಅನ್ಕೊಂತೀನಿ ಮಿಡೋರಿ ಮನೆ ಮನೆಗೂ ತಲುಪಬೇಕು, ದೇಶಾದ್ಯಂತ ಒಂದು ದೇಶದ ಬ್ರ್ಯಾಂಡ್ ಆಗಬೇಕು ಅನ್ಕೊಂತೀನಿ. ಅದಕ್ಕೆ ನಾವು ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ನನ್ನೊಟ್ಟಿಗೆ ಆದಷ್ಟು ಜನರಿಗೆ ಈ ಗಾರ್ಡನಿಂಗ್ ಅನ್ನುವ ಹಾಬಿಯನ್ನು ಕಲಿಸಬೇಕು ಅನ್ನೋ ಆಸಕ್ತಿ ಇದೆ. ಯಾಕಂದರೆ ಇದು ಬರೀ ಒಂದು ಹಾಬಿ ಅಲ್ಲ, ಇದು ಥೆರಪಿಟಿಕ್ ಕೂಡ. ನನಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿರ್ತಾರೋ, ನೆಟ್ಫ್ಲಿಕ್ಸಲ್ಲಿ ಒಂದು ಬ್ಲೂ ಝೋನ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ, ಅದರಲ್ಲಿ ಹೇಳ್ತಾರೆ ಹಾಗೆ ಒಬ್ಬರು ಆಯುಷ್ಯನ ಹೆಚ್ಚು ಮಾಡ್ಬೋದು ಅಂತ. ಕೆಲವೊಂದು ಜಗತ್ತಲ್ಲಿ ಕೆಲವೊಂದು ಊರುಗಳಲ್ಲಾಗಲಿ ಕೆಲವೊಂದು ದೇಶಗಳಲ್ಲಿ ಕೆಲವೊಂದು ಭಾಗದಲ್ಲಿ ಜನರು 100 ವಯಸ್ಸಕ್ಕಿಂತ ಹೆಚ್ಚು ಇರ್ತಾರೆ, ಬರೀ ಇರುವುದಷ್ಟೇ ಅಲ್ಲ ತಾವು ಆರೋಗ್ಯವಂತರಾಗಿರ್ತಾರೆ. ಯಾಕೆ ಅದನ್ನು ಸ್ಟಡಿ ಮಾಡಿದಾಗ ಗೊತ್ತಾಯಿತು, ಗಾರ್ಡನಿಂಗ್ ಇಸ್ ಒನ್ ಆಫ್ ದ ರೀಸನ್. ಗಾರ್ಡನಿಂಗ್ ಇಂದ ನಾವು ಎಷ್ಟೋ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅನ್ನ ಕಡಿಮೆ ಮಾಡ್ಬೋದು. ಈ ಅಲ್ಝೈಮರ್ಸ್ ಆಗಿರಲಿ, ಪಾರ್ಕಿನ್ಸನ್ಸ್ ಆಗಿರಲಿ, ನಮ್ಮ ಇದು ಒಂದು ನರ್ವಸ್ ಸಿಸ್ಟಮ್ ಅನ್ನ ಕಾಮ್ ಮಾಡಿ, ಅದಕ್ಕೋಸ್ಕರ ಆದಷ್ಟು ಜನರಿಗೆ ಇದನ್ನ ತಲುಪಿಸ್ಬೇಕನ್ನೋ ಒಂದು ನನ್ನ ಇಚ್ಛೆ ಇದೆ. ಅಷ್ಟಲ್ಲದೆ ನನ್ನ ಇನ್ನು ಬರುವ ದಿನಗಳಲ್ಲಿ ನಾನು 30 ವಯಸ್ಸಿಗೆ ಕಾಲಿಡ್ತಾ ಈ ನಮ್ಮ ಸೀನಿಯರ್ ಸಿಟಿಸನ್ಗೆ ವಯಸ್ಕರಿಗೆ ಒಂದು ಗಾರ್ಡನಿಂಗ್ ಅನ್ನೋ ಒಂದು ಆಕ್ಟಿವಿಟಿ ಅಂತ ಮಾಡಿ ಒಂದು ಆಕ್ಟಿವಿಟಿ ಸೆಂಟರ್ ಅವ್ರಿಗೋಸ್ಕರ ಸ್ಟಾರ್ಟ್ ಮಾಡಿ ಇದನ್ನು ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಫೆಸಿಲಿಟಿ ಮಾಡಿ ಅವರನ್ನು ಮನೆಯಿಂದ ಕರೆದು ತಂದು ಅಲ್ಲಿ ಅವ್ರಿಗೆ ಗಾರ್ಡನಿಂಗ್ ಎಲ್ಲ ಸೀನಿಯರ್ ಸಿಟಿಸನ್ ಫ್ರೆಂಡ್ಲಿ ಗಾರ್ಡನಿಂಗ್ ಗಾರ್ಡನ್ ಕ್ರಿಯೇಟ್ ಮಾಡಿ ಅಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡಿ ತಮ್ಮ ವಯಸ್ಕರವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಕೊಡೋ ಸಂತೋಷ ಒಂದು ನನ್ನ ಕನಸಾಗಿದೆ. ಇದು ಮಾಡಬೇಕು ಅನ್ನೋದು ನನ್ನ ಕನಸಿದೆ. ಅದು ಯಾವಾಗತ್ತೆ ಗೊತ್ತಿಲ್ಲ, ಬಟ್ ಅದ್ರ ಕಡೆ ಸ್ವಲ್ಪ ಕೆಲಸ ನಡೆಸಿದೀನಿ. ಅದು ಯಾವಾಗ ಫುಲ್ಫಿಲ್ ಆಗುತ್ತೆ ಗೊತ್ತಿಲ್ಲ, ಅದಕ್ಕೆಲ್ಲ ದೇವರ ಕೃಪೆನೂ ಇರಬೇಕು, ಇದೇ ಅನ್ಕೊಂತೀನಿ. ಐ ಆಮ್ ವೇಟಿಂಗ್ ಫಾರ್ ದಟ್.
2: ಖಂಡಿತ ಮೇಡಮ್, ತಮ್ಮ ಈ ಒಂದು ಮಹೋನ್ನತ ಉದ್ದೇಶದ ಒಂದು ಕನಸಿಗೆ ನಮ್ಮ ಕೇಳಿ ವೇಣುಧ್ವನಿಯ ಹಾರೈಕೆ ಸದಾಕಾಲ ತಮ್ಮೊಂದಿಗೆ ಇರುತ್ತೆ ಮೇಡಮ್. ಇನ್ನು ಕೊನೆಯದಾಗಿ ಪ್ರಕೃತಿ ಹಾಗೇನೆ ಗಿಡ ಮರಗಳ ಮಹತ್ವದ ಕುರಿತು ಒಂದು ಸುಂದರವಾದ ಒಂದು ಸಂದೇಶ ನೀಡಬೇಕು ಅನ್ನೋದಾದ್ರೆ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
3: ಎಲ್ಲರಿಗೂ ನಮ್ದು ಒಂದೇ ಒಂದು ಕೋರಿಕೆ, ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಸಸಿನ ಬೆಳೆಸಿ ಗಾರ್ಡನಿಂಗ್ ಮಾಡಿ ಒಂದು ಜೀವನನ್ನು ನರ್ಚರ್ ಮಾಡೋದು ಕೊಡುವಷ್ಟು ಖುಷಿ ಮತ್ತೆ ಯಾವುದೂ ಇಲ್ಲ. ವಿ ಆರ್ ನರ್ಚರರ್ಸ್. ಅದು ಇನ್ಬಿಲ್ಟ್ ಇದೆ ನಮ್ಮಲ್ಲಿ, ಅದನ್ನು ಹೊರಗೆ ತನ್ನಿ. ನಾವು ಗಿಡಗಳನ್ನು ನೋಡ್ಕೊಳ್ಳೋದ್ರಿಂದ ಕೊಡೋ ಖುಷಿ ಏನಾಗುತ್ತಂತ ತಾವೇ ನನಗೆ ಆಮೇಲೆ ಹೇಳ್ತೀರ. ಅದಕ್ಕೆ ನಾ ಕೊರೋದು ಒಂದೇ, ಅದು ಆಲ್ಸೋ ಇಟ್ ಟೀಚಸ್ ಅಸ್ ಟು ಪಾಸ್ ಇನ್ ಲೈಫ್. ಯಾಕಂದರೆ ಈಗ ನಡೆಯುವ ಜೀವನದಲ್ಲಿ ಎಲ್ರಿಗೂ ಸಂಘರ್ಷ ಇದೆ, ಎಲ್ಲರಿಗೂ ಮುಂದೋಗ್ಬೇಕನ್ನೋ ಒಂದು ಯೋಚನೆ ಇರುತ್ತೆ. ಡೇಸ್ ಫಿಲ್ಡ್ ವಿತ್ ಸ್ಟ್ರಗಲ್ಸ್ ಅಲ್ವಾ, ನಾವು ಯಾವಾಗಲೂ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಅದರಲ್ಲೇ ಯೋಚನೆಯಲ್ಲಿ ಇರ್ತೀವಿ. ಬಟ್ ಒಂದು ಸಸಿನ ಆರೈಕೆ ಮಾಡುವಾಗ ಒಂದು ಫ್ಯೂ ಮಿನಿಟ್ಸ್ ನಾವು ಪಾಸ್ ಮಾಡ್ತೀವಿ, ಅದು ನಮ್ಗೆ ಖುಷಿ ಕೊಡುತ್ತೆ. ಅದನ್ನ ಮಾಡಿ ಅಂತ ನಾನು ಕೋರಿಕೊಳ್ಳುತ್ತೇನೆ ಎಲ್ರಿಗೂ.
2: ಖಂಡಿತ ಮೇಡಮ್. ಮೇಡಮ್, ತಮ್ಮ ಒಂದು ಜೀವನದ ಪಯಣ ಒಂದು ಸುಂದರವಾದ ಒಂದು ಸಂದೇಶವನ್ನ ನೀಡುತ್ತೆ. ಆಸಕ್ತಿ ಪರಿಶ್ರಮ ಜೊತೆಗೆ ಕುಟುಂಬದ ಬೆಂಬಲ ಇದ್ರೆ ಯಾವುದೇ ಕನಸನ್ನ ನನಸ್ ಮಾಡ್ಕೊಳ್ಬಹುದು ಅನ್ನೋದನ್ನ
3: ಖಂಡಿತ
2: ಖಂಡಿತ ನಮ್ಮ ಕೇಳುಗರಿಗೆ ತಮ್ಮ ಜೀವನ ನಿಜಕ್ಕೂ ಪ್ರೇರಣೆ ಆಗುತ್ತೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು.
3: ಧನ್ಯವಾದ.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶ್ರೀಮತಿ ಬೀನಾ ಸಂಬರಿಗಿಮಠ್. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.
1: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in. Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
2: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE Pharmacy College, ಉಬಳಗಾವಿ 2016-27 ರ ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
2: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ HD ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ SS ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ CI ಹೂಗಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟಬಾಧೆ ಕಂಡು ಬಂದಿದ್ದು ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡಾ 18.5, SSC 0.3 ಮಿಲಿಲೀಟರ್ ಮತ್ತು 13.045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡ ಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡಾ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡಾ 9.5 ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡ ಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡಾ 37.5 ಮತ್ತು ಥೈರಾಮ್ ಶೇಕಡಾ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ. ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470303.

0: 6262 మొబైల్ సంఖ్య 9448998331.
1: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.kletech.ac.in ಗೆ ಭೇಟಿ ನೀಡಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್.

ಈ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ ಹಾಡಲ್ವಾ ಕನ್ನಡದ ಬಗ್ಗೆ. ಬರೆದಿದ್ದಾರೆ ಹೇಳಿ ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್, ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ನಮ್ಮದಾಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ವಾಪಸ್ ಬಂದ ಮೇಲೆ. ಈಗ ಕೇಳಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ನರ್ತಿಸು ತಾಯಿ ನರ್ತಿಸು,

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29 ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಎಂಬ ಗ್ರಾಮದಲ್ಲಿ.

ಹಾಗಾದ್ರೆ ಅವರ ಹೆಸರಲ್ಲಿ ಕುಪ್ಪಳ್ಳಿ ಅಂತ ಇದೆಯಲ್ಲ, ಅದೇನು ಅಂತ? ಅದು ಅವರ ತಂದೆ ಮನೆ. ಕುವೆಂಪು ಅವರ ತಂದೆಯ ಹೆಸರು ವೆಂಕಟಗೌಡರು, ತಾಯಿ ಸೀತಮ್ಮ. ಕುಪ್ಪಳ್ಳಿ ಅನ್ನೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಒಂದು ಪುಟ್ಟ ಗ್ರಾಮ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ಬನ್ನಿ. ವಾಪಸ್ ಬಂದ ಮೇಲೆ ಮಾತು.

ಮತ್ತೆ ಪ್ರೀತಿಯ ಸ್ವಾಗತ. ಮಾತಾಡ್ತಾ ಇದ್ದೆ ಜಗದ ಕವಿ ಯುಗದ ಕವಿ ಕುವೆಂಪು ಅವರ ಬಗ್ಗೆ. ಅವರು ಕನ್ನಡ ಸಾಹಿತ್ಯದ ಅಗಸದಲ್ಲಿ ಒಂದು ಧ್ರುವತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಯೋಕೆ ಸಾಧ್ಯನೇ ಇಲ್ಲ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.5 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಯುವಧ್ವನಿ ಕಾರ್ಯಕ್ರಮ. ಸ್ನೇಹಿತರ, ಇವತ್ತಿನ ಕಾರ್ಯಕ್ರಮದ ಅತಿಥಿ KLE ಕಾಲೇಜ್ ಆಫ್ ಎಜುಕೇಶನ್ ನಲ್ಲಿ BEd ಮಾಡ್ತಾ ಇರೋ ಮಂಜುನಾಥ್ ಮಲ್ಲಪ್ಪ ಪೂಜೇರ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಇಲ್ಲಿ ಯುವಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ, ಅಂಡ್ ಖಂಡಿತ ತಾವು ಈಗ NSS ಪರೇಡಿಗೆ ಸ್ಪೆಷಲ್ ಗೆಸ್ಟ್ ಆಗಿ ಹೋಗಿದ್ರೆ ಅದ್ರ ಬಗ್ಗೆನೂ ನಾವು ಮಾತನಾಡೋಣ. ಆದರೆ ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯದ ಜೀವನ.
1: ಓಕೆ ಸರ್. ಬೇಸಿಕಲಿ ಸರ್, ನನ್ನ ಹೆಸರು ಬಂದುಬಿಟ್ಟು ಮಂಜುನಾಥ್ ಮಲ್ಲಪ್ಪ ಪೂಜೇರ್. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯರ್ಜರಿ ಎನ್ನುವಂಥ ಒಂದು ಪುಟ್ಟ ಗ್ರಾಮ ಸರ್. ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನಾನು ನನ್ನ ಹುಟ್ಟಿನಲ್ಲೇ ಮುಗಿಸಿದ್ದೇನೆ ಸರ್. ನಂತರ ನಾನು PUC ಶಿಕ್ಷಣಕ್ಕಾಗಿ ಬೈಲಹೊಂಗಲ್ ತಾಲೂಕಿನ ಗಣಾಚಾರಿ ಶಿಕ್ಷಣ ಸಂಸ್ಥೆಯಲ್ಲಿ PUC ಮುಗಿಸಿದೆ. ನಂತರ ನನ್ನ ಡಿಗ್ರಿಯನ್ನು ನಂದಗಡ ಊರಲ್ಲಿ ಇರತಕ್ಕಂಥ ಒಂದು ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ನಾನು ಮುಗಿಸಿದ್ದೀನಿ ಸರ್. ನೆಕ್ಸ್ಟ್ ಆಮೇಲೆ ನಾನು 2021 ಆರ್ಮಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ. ಫಿಸಿಕಲ್ ಆ್ಯಂಡ್ ಮೆಡಿಕಲ್ ಎಲ್ಲ ಕ್ಲಿಯರ್ ಆಗಿತ್ತು. ಕ್ಲಿಯರ್ ಆದ ತಕ್ಷಣ ಸರ್ ಅಗ್ನಿಪಥ್ ಸ್ಕೀಮ್ ಬಂದುಬಿಟ್ಟು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದರು. ಆ ನಂತರ ನಾನು ಧಾರವಾಡದಲ್ಲಿ ಓದಲಿಕ್ಕೆ ಅಂತ ಒಂದು 1.5 years ಹೋದೆ ಸರ್. ಅಲ್ಲಿ ಹೋದ ತಕ್ಷಣ ಅವರು ನೋಟಿಫಿಕೇಶನ್ ಮಾಡಲಿಲ್ಲ ಸರ್, ಯಾವುದೇ ರೀತಿ ಅದನ್ನು ನೋಟಿಫಿಕೇಶನ್ ಮಾಡಲಿಲ್ಲ. ಆ ಕಾರಣಕ್ಕಾಗಿ ನಾನು ನೆಕ್ಸ್ಟ್ ಬೆಳಗಾವಿ KLE ಸಂಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ BEd ಪ್ರವೇಶವನ್ನು ಪಡೆದುಕೊಂಡೆ ಸರ್. ಪ್ರವೇಶವನ್ನು ಪಡೆದುಕೊಂಡ ನಂತರ ನನ್ನ ಈಗ ಪ್ರಸ್ತುತವಾಗಿ ನಾನು BEd ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್.
0: ಉತ್ತಮ. ಈಗ ನೀವು BEd ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಖಂಡಿತ ಇದ್ದೇ ಮಾತನಾಡೋಣ. ಆದರೆ ಬಾಲ್ಯದಲ್ಲಿ ತಮ್ಮ ಆಸಕ್ತಿ ಯಾವ ವಿಷಯದಲ್ಲಿ ಜಾಸ್ತಿ ಇತ್ತು ಅದರ ಬಗ್ಗೆ ತಿಳಿಸಿ.
1: ಬಾಲ್ಯದಲ್ಲಿ ನನ್ನ ಆಸಕ್ತಿ ಬಂದುಬಿಟ್ಟು ಸರ್ ಸ್ಪೋರ್ಟ್ಸ್ನಲ್ಲಿ ಜಾಸ್ತಿ ಆಸಕ್ತಿ ಇತ್ತು ಸರ್.
0: ಉತ್ತಮ.
1: ಬಾಲ್ಯದಿಂದಲೂ ಕೂಡ ನಾನು ರನ್ನಿಂಗಲ್ಲಿ 100 ಹಾಗೂ 200 ನಾನು ಭಾಳ ಅಂದರೆ ಭಾಳ ಆಸಕ್ತಿ ಸರ್ ನನಗೆ. ಹೈಸ್ಕೂಲ್ನಲ್ಲಿ ಇದ್ದಾಗ ನನ್ನ 5000 ವೇಗದ ನನಗೆ ಕೇಳಬಹುದು ಸರ್ ವಾಕ್ ರೇಸ್. ಅದರಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲೂ ಕೂಡ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದೆ ಸರ್. ರಾಜ್ಯ ಮಟ್ಟಕ್ಕೆ ಹೋಗಲಿಕ್ಕೆ ಸ್ವಲ್ಪ ಹಣಕಾಸಿನ ತೊಂದರೆಯಾಗಿ ನಾನು ಹೋಗೋಕ್ಕಾಗಲಿಲ್ಲ ಸರ್.
0: ಅಭ್ಯಾಸದಲ್ಲಿ ಯಾವ ರೀತಿ ನಿಮ್ದು, ಯಾವ ಆಸಕ್ತಿ, ಯಾವ ಸಬ್ಜೆಕ್ಟ್ನಲ್ಲಿ ಬಹಳ ಆಸಕ್ತಿ ಅದರ ಬಗ್ಗೆ?
1: ಅಭ್ಯಾಸದಲ್ಲಿ ಹೇಳಬೇಕಂತಂದ್ರೆ ಸರ್ ನನಗೆ ಸಮಾಜ ವಿಜ್ಞಾನದಲ್ಲಿ ಭಾಳ ಆಸಕ್ತಿ ಸರ್. ಸಮಾಜ ವಿಜ್ಞಾನ ಹಾಗೂ ಕನ್ನಡದಲ್ಲಿ ಭಾಳ ಆಸಕ್ತಿ ಇದೆ ಸರ್.
0: ಈಗ ಅಫ್ಕೋರ್ಸ್ ಈಗ BEd ಮಾಡ್ತಾ ಇದ್ದೀರಾ, ಮುಂದೆ ಟೀಚರ್ ಆಗಲಿಕ್ಕೆ ಆಸಕ್ತರಿದ್ದೀರಾ?
1: ಹಾಂ ಸರ್, ಆಸಕ್ತಿ ಇದೆ. ಟೀಚರ್ ಅನ್ನೋಕ್ಕಿಂತ ಸರ್ ಉಪನ್ಯಾಸಕನಾಗಬೇಕನ್ನುವಂಥ ಆಸಕ್ತಿ ಇನ್ನೂ ಜಾಸ್ತಿ ಇದೆ ಸರ್.
0: ಯಾಕೆ ಈ ಒಂದು
1: ಅಂತಂದರೆ ಸರ್, ಯುವಕರಿಗೆ ಗುರುಗಳಾಗಿ ಹೇಳೋಕ್ಕಿಂತ ಉಪನ್ಯಾಸಕ ಅಂತ ನಮ್ಮ ಕೈಯಲ್ಲಿ ಸ್ಟೂಡೆಂಟ್ ಯಾವ ಥರ ಸಿಗ್ತಾರೆ ಅಂತಂದು ಸರ್, ಬೆಳವಣಿಗೆ ಹಂತದಲ್ಲಿ ಅವರು ಕಾಲೇಜ್ ಮೆಟ್ಟಲ್ಲಿ ನಾವು ಅವ್ರಿಗೆ ಸ್ವಲ್ಪ ಜಾಸ್ತಿಯಾಗಿ ಮೋಟಿವೇಶನ್ ಅಂತಂದ್ರೆ ಅಭಿಪ್ರೇರಣೆ ಕೊಡಬೇಕಂತಂದ್ರೆ ಸರ್, ಹೈಸ್ಕೂಲ್ ಅಥವಾ ಪ್ರೈಮರಿ ಮಕ್ಕಳಿಗೆ ತಿಳುವಳಿಕೆ ಹೇಳೋದಕ್ಕಿಂತ ನಾವು ಯುವಕರಲ್ಲಿ ಅಂತ ಸರ್ ಡಿಗ್ರಿ ಅಥವಾ PUC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಜಾಸ್ತಿ ಮೋಟಿವೇಶನ್ ಮಾಡ್ಕೊಂಡ್ರೆ ಸರ್, ಯುವಕರನ್ನ ಒಂದು ದುಶ್ಚಟ ಆಗಿರಲಿ ಬೇರೆ ಒಂದು ಯಾವುದೊಂದು ಅವ್ರ ಅನ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅವ್ರನ್ನ ಜಲ್ದಿ ಸರ್ ನಾವು ಕ್ಯಾಚ್ ಮಾಡ್ಕೋಬಹುದು. ಪ್ರೈಮರಿ ಲೆವೆಲ್ ಒಳಗೆ ಏನಾಗ್ತದೆ ಸರ್, ತಂದೆ ಅಥವಾ ತಾಯಿಗಳವ್ರವ್ರ ಅವ್ರನ್ನ ಏನು ಮಾಡ್ತಾರೆ ರೀ, ಅವ್ರಿಗೆ ಸ್ವಲ್ಪ ಬುದ್ಧಿ ಮಾತನ್ನು ಹೇಳ್ತಾರೆ ರೀ. ಅವ್ರು ಸ್ವಲ್ಪ ಕೇಳುವಂಥ ಪರಿಸ್ಥಿತಿಯಲ್ಲಿ ಕಡಿಮೆ ಇದ್ರೂ ಕೂಡ ನಾವು ಡಿಗ್ರಿ ಅಥವಾ PUC ಮಕ್ಕಳನ್ನ ಕ್ಯಾಚ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದ್ರೆ ತರುಣಾವಸ್ಥೆ ಒಳಗೆ ಇರ್ತಾರಲ್ರಿ, ಅಲ್ಲಿ ಅವ್ರು ನೀವು ಎಷ್ಟು ಕ್ಯಾಚ್ ಮಾಡ್ತೀವಲ್ಲ ಅಷ್ಟು ಅವ್ರಿಗೆ ಜೀವನಕ್ಕೆ ಮುಂದೆ ಹೋಗಲಿಕ್ಕೆ ಅವಕಾಶ ಜಾಸ್ತಿ ಇದೆ ಸರ್. ಹಿಂಗಾಗಿ ನಾನು ಉಪನ್ಯಾಸಕ ಆಗಬೇಕಂತ ಅಂದ್ಕೊಂಡಿದ್ದೀನಿ ಸರ್.
0: ಭಾಳ ಒಳ್ಳೆ ಉದ್ದೇಶದೊಂದಿಗೆ ತಾವು ಆ ಒಂದು ಉತ್ತರವನ್ನು ಕೊಟ್ಟರೆ. ಸ್ನೇಹಿತರೆ, ಇದು ಯುವಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಮಂಜುನಾಥ್ ಮಲ್ಲಪ್ಪ ಪೂಜೇರ್, KLE ಕಾಲೇಜ್ ಆಫ್ ಎಜುಕೇಶನ್ ಬೆಳಗಾವಿಯಲ್ಲಿ BEd ಮಾಡ್ತಾ ಇದ್ದಾರೆ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಆಸಕ್ತಿ ಅಂಡ್ ತಮ್ಮ ಉದ್ದೇಶದ ಬಗ್ಗೆ ತಾವು ವಿಪುಲವಾಗಿ ತಿಳಿಸಿದ್ರೆ. ಅಂತಹ ಸಂದರ್ಭದಲ್ಲಿ ಬಾಲ್ಯದಲ್ಲಿ ತಮ್ಮ ಇಷ್ಟವಾದ ಯಾರಾದರೂ ಗುರುಗಳು ಇದ್ದೇ ಇರ್ತಾರೆ, ಅವರಿಂದ ನಿಮಗೆ ಒಂದು ಪ್ರಭಾವ ಬೀರುತ್ತೆ, ಅದು ಯಾವುದು, ಯಾವ ಒಂದು ಗುರುಗಳು ಅವರು, ಅದ್ರ ಬಗ್ಗೆ ಸ್ವಲ್ಪ
1: ಸರ್. ಬಾಲ್ಯದಲ್ಲಿ ಅನ್ನೋದಕ್ಕಿಂತ ನಾನು BEd ಲೈಫಲ್ಲಿ ಕೂಡ ಅತ್ಯುತ್ತಮ ಗುರುಗಳು ಸಿಕ್ಕಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಸರ್. ಯಾಕಂತಂದ್ರೆ ಸರ್, ನಾನು ಮೊದಲಿಗೆ ಹೇಳ್ಬೇಕಂದ್ರೆ 0-0 ಇದ್ದಂಥ ವಿದ್ಯಾರ್ಥಿಯನ್ನ ನನ್ನ KLE ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ತಳವಾರ್ ಅವರವರು ಹಾಗೂ ನಮ್ಮ ಇನ್ನೊಬ್ಬರು ಇಂಗ್ಲಿಷ್ ಮೇಡಮ್ ಇದ್ದಾರೆ ಸರ್, ಸುಜಾತಾ ಪೈ ಮೇಡಮ್, ಅವರು ನನಗೆ ಯಾವಾಗಲೂ ಕೂಡ ಭಾಳ ಅಂತಂದ್ರೆ ಭಾಳ ಸಪೋರ್ಟ್ ಇದ್ದಾರೆ ಸರ್. ನಾನೀಗ ಹೇಳಿದ್ದಲ್ಲ ಸರ್ ಮೊದಲಿಗೆ ನನ್ನ ಡೆಲ್ಲಿಗೆ ಹೋಗಲಿಕ್ಕೆ. ಹಾ ಸರ್, ಡೆಲ್ಲಿಗೆ ಹೋಗಲಿಕ್ಕೆ ನನಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಾಯ ಪ್ರೋತ್ಸಾಹ ಪ್ರತಿಯೊಂದರಲ್ಲೂ ಕೂಡ ಬೆನ್ನಿಗೆ ನಿಂತವ್ರು ಸರ್ ಇವರು ಬೇರೆ ಸರ್.
0: ಭಾಳ ಉತ್ತಮವಾಗಿ ಹೇಳಿದ್ರೆ. ಅವರಿಂದ ಯಾವ ಗುಣವನ್ನು ನೀವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ, ಅದರ ಬಗ್ಗೆ ತಿಳಿಸ್ಬೋದ?
1: ಎಲ್ಲರೊಂದಿಗೆ ಬೆರೆಯುವಂತಹ ಒಂದು ಕೌಶಲ್ಯ ಸರ್.
0: ವೆರಿ ನೈಸ್.
1: ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಾಯಕತ್ವ ಗುಣ. ನಾವೆಲ್ಲೇ ಹೋದರೂ ಕೂಡ ತ್ವರಿತವಾಗಿ ಏನೇ ಕೊಟ್ಟರೂ ಕೂಡ ಇನ್ಸ್ಟೆಂಟ್ ಆಗಿ ಮಾಡುವಂತ ಕೆಪಾಸಿಟಿನ ನನ್ನಲ್ಲಿ ಬೆಳೆಸಿದ್ದಾರೆ ಸರ್. ಇದಕ್ಕಾಗಿ ಅವ್ರು ನನ್ನ ನೆಚ್ಚಿನ ಗುರುಗಳು ಅಂತ ನಾನು ಹೇಳ್ತೀನಿ ಸರ್.
0: ಭಾಳ ಉತ್ತಮವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಇವತ್ತಿನ ಕಾಲದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಗುರುಗಳ ಮೇಲೆ ಮರ್ಯಾದೆ ಪ್ರೀತಿ ಅವ್ರ ಕಡೆಯಿಂದ ಆ ಒಂದು ಭೀತಿ ಕಮ್ಮಿ ಆಗಿಬಿಟ್ಟಿದೆ. ಅಂತ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರ? ಒಂದಾನೊಂದು ಕಾಲದಲ್ಲಿ ಶಿಕ್ಷಣ ಶಿಕ್ಷೆ ಇಲ್ಲದೆ ಶಿಕ್ಷಣ ಅದು ಇಲ್ಲದೆ ಇದ್ದಿರೋ ಜೀವನ, ಆದ್ರೆ ಈಗ ಶಿಕ್ಷಣ ಶಿಕ್ಷೆ ಇಲ್ಲದಿರುವ ಶಿಕ್ಷಣ ಆಗಿಬಿಟ್ಟಿದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸರ್, ಮೊದಲಿಗೆ ಹೇಳಬೇಕಂತಂದ್ರೆ ಪೋಷಕರ ಪಾತ್ರ ಭಾಳ ಇಂಪಾರ್ಟೆಂಟ್ ಇದೆ ಸರ್ ಇದರಲ್ಲಿ. ಗುರುಗಳು ಅನ್ನೋಕ್ಕಿಂತ ಪೋಷಕರ ಪಾತ್ರ ಭಾಳ ಅಂದರೆ ಭಾಳ ಇದೆ ಸರ್. ಮೊದಲು ಹೆಂಗಿತ್ತು ರೀ, ಶಿಕ್ಷಕರು ಅಥವಾ ಪೋಷಕರು ಒಟ್ಟಿಗೆ ಸೇರಿಕೊಂಡು ವಿದ್ಯಾರ್ಥಿಗಳನ್ನು ಅವ್ರ ಜೀವನದ ಗುರಿಯಡೆಗೆ ಸಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ರು ಸರ್. ಇವಾಗ ಏನಾಗಿದೆ ಅಂತಂದ್ರೆ, ವಿದ್ಯಾರ್ಥಿಗಳು ಕೇವಲ ಏನ್ ಮಾಡ್ತಾ ಇದಾರ್ರಿ, ದುಶ್ಚಟ ಅಥವಾ ಅವ್ರ ಯಾವುದೋ ಅಂತ ಹೊರಗಡೆ ಅವ್ರು ಬಿದ್ರ ಅಂತಂದ್ರೆ ಅವ್ರ ಪೋಷಕರು ಏನ್ ಮಾಡ್ತಾ ಇದಾರೆ, ಅವ್ರನ್ನ ಸರಿಯಾಗಿ ಕಂಟ್ರೋಲ್ ಅಲ್ಲಿ ತೆಗೆದುಕೊಳ್ತಾ ಇಲ್ಲ ಸರ್. ಅಂತ ಒಂದು ಸಂದರ್ಭದಲ್ಲಿ ನಾವು ಏನ್ ಶಿಕ್ಷಕರಾಗ್ಲಿಕ್ಕೆ ಹೊರಟಿರೋರು ಅಥವಾ ಶಿಕ್ಷಕರಾಗಿರುವಂತವ್ರು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಸರ್, ಅವ್ರನ್ನ ಒಂದು ಅವ್ರಿಗೆ ಯಾವ ಒಂದು ಕ್ಷೇತ್ರದೊಳಗೆ ಆಸಕ್ತಿ ಇರುತ್ತಲ್ಲ ಸರ್, ಅದೇ ಕ್ಷೇತ್ರದಲ್ಲಿ ಅವ್ರನ್ನ ಮುಂದುವರ್ಸ್ಲಿಕ್ಕೆ ನಾವು ಅವಕಾಶ ಕೊಟ್ಟಿವಿ ಅಂತಂದ್ರೆ, ಅವರ ದುಶ್ಚಟಕ್ಕೆ ಅಥವಾ ಅವರ ಜೀವನದ ಗುರಿಯನ್ನ ತಲುಪಲಿಕ್ಕೆ ನಾವು ಸ್ವಲ್ಪ ಅವ್ರಿಗೆ ಸಹಾಯ ಮಾಡುವಂತ ರೀತಿಯಲ್ಲಿ ಕಾಣಬಹುದು ಸರ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಸ್ನೇಹಿತರೆ, ಯುವ ಧ್ವನಿ ಕಾರ್ಯಕ್ರಮ ನೀವು ಕೇಳ್ತಾ ಇದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಮಲ್ಲಪ್ಪ ಪೂಜೆಯರ್ ಅವರು ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಈಗ ಆ ಪ್ರಶ್ನೆಗೆ ಬರೋಣ. NSS ಪರೇಡ್ ನಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಹೋಗಿದ್ರೆ, ಇದ್ರ ಬಗ್ಗೆ ಖಂಡಿತ ತಮ್ಮ ಕಡೆಯಿಂದ ಮಾಹಿತಿ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಸ್ನೇಹಿತರೆ,
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣು ಧ್ವನಿ ಕೇಳಿಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೋ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಅವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೆ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂತಹ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 37 77.
1: ಕೇಳ್ತಾ ಇದ್ರಾ ಬೆಳಕು ಆಫ್ ಯರ್ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಂಜುನಾಥ್ ಮಲ್ಲಪ್ಪ ಪೂಜೆರವರು. ಬ್ರೇಕ್ ನ ಮುಂಚೆ ನಾನು ಹೇಳಿದೆ NSS ಸ್ಪೆಷಲ್ ಗೆಸ್ಟ್, ಪರೇಡಿಗೆ ಸ್ಪೆಷಲ್ ಗೆಸ್ಟ್ ಆಗಿ ಬನ್ನಿ, ಅದ್ರ ಬಗ್ಗೆ ಮಾತನಾಡೋಣ. ಏನಿತ್ತು ಇದು, ಹೇಗೆ ನೀವು ಇದಕ್ಕೆ ಸೆಲೆಕ್ಟ್ ಆದ್ರಿ, ಅದರ ಅನುಭವ ಸ್ವಲ್ಪ?
2: ಡೆಫಿನೆಟ್ಲಿ ಸರ್, ನೋಡಿ, ಭಾರತದಿಂದ ಪ್ರತಿ ರಾಜ್ಯದಿಂದ ಕೂಡ ಅವರು ನನ್ನ ಭಾರತ ಸ್ವಯಂ ಸೇವಕರು ಎನ್ನುವಂಥ ಇಬ್ಬರು ಸ್ವಯಂ ಸೇವಕಿ ಮತ್ತು ಇಬ್ಬರು ಸ್ವಯಂ ಸೇವಕರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸರ್. ಆ ರೀತಿ ಕರ್ನಾಟಕದಿಂದ, ಬೆಳಗಾವಿಯಿಂದ ಕೇಲಿ ಶಿಕ್ಷಣ ಮಾಧ್ಯಮದಿಂದ ನಾನು, ಹಾಗೂ ಬೀದರ್ನಿಂದ ಒಬ್ಬರು, ಹಾಗೂ ಮಂಗಳೂರು ಬೆಂಗಳೂರು ಕರ್ನಾಟಕದ 4 ಜಿಲ್ಲೆಗಳಿಂದ 4 ಜನ ವಾಲಂಟಿಯರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರು.
1: ಉತ್ತಮ.
2: ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ರು ಅಂತಂದರೆ, ಮೊದಲಿಗೆ ಇದಕ್ಕೆ ಸೆಲೆಕ್ಷನ್ ಆಗಬೇಕಂತ ಸರ್ ಕ್ರೈಟೇರಿಯಾ ಇತ್ತು ಸ್ವಲ್ಪ. ಕ್ರೈಟೇರಿಯಾ ಅಂತಂದರೆ, ಮೊದಲಿಗೆ ಅವರು NSS ಮೈ ಬರ್ತ್ ಪೋರ್ಟಲ್ನಲ್ಲಿ ಅವರು ಸದಸ್ಯತ್ವವನ್ನು ಪಡೆದುಕೊಂಡಿರಬೇಕು. ತದನಂತರ ಅವರು NSS ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವಂಥ ಸ್ವಯಂ ಸೇವಕರಾಗಿರಬೇಕು. ಅದೇ ರೀತಿಯಾಗಿ ಅವರು NSS ಕಡೆಯಿಂದ ಬರುವಂಥ ಕಾರ್ಯಕ್ರಮಗಳಾದ ಸ್ವಚ್ಛ ಭಾರತ್, ದಿವಾಲಿ ವಿತ್ ಮೈ ಭಾರತ್ ಆ್ಯಂಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು, 7 ದಿವಸದ ವಾರ್ಷಿಕ ಬೇಸಿಕ್ ಶಿಬಿರ ಆಗಿರ್ಬೋದು, ಹಾಗೂ ಸಾಮಾಜಿಕವಾಗಿ ಕೆಲವು ಅವೇರ್ನೆಸ್ಗಳನ್ನ ಮೂಡಿಸುವಂಥ ಕಾರ್ಯಕ್ರಮಗಳಲ್ಲಿ ಯಾರು ಸ್ವಯಂ ಸೇವಕರಾಗಿ ಮುಂದೆ ಬಂದು ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಈಗ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಕೆಲವು ಯೋಜನೆಗಳಿದೆ ಸರ್, ಆ ಯೋಜನೆಗಳನ್ನ ಜನರಿಗೆ ಯಾವ ರೀತಿಯಾಗಿ ತಲುಪಿಸುವಂಥ ಕಾರ್ಯದಲ್ಲಿ NSS ಕಡೆಯಿಂದ ಮಾಡ್ತೀವಲ್ಲ, ಆ ರೀತಿಯಾಗಿ ಅವರು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಸರ್. ನಮ್ಮ
1: ಅಲ್ಲಿಯ ಅನುಭವ ಸ್ವಲ್ಪ ಹೇಳ್ಬಹುದಾ, ಹೇಗಿತ್ತು ಆ ಒಂದು ಅನುಭವ, ಆ ಒಂದು ವಾತಾವರಣ? ಯಾಕೆಂದ್ರೆ ಕೆಲವರು ನಾವು ಸಿನಿಮಾ ಟಿವಿಯಲ್ಲಿ ನ್ಯೂಸ್ ನಲ್ಲಿ ನೋಡಿರ್ತೇವೆ, ಆದ್ರೆ ವೈಯಕ್ತಿಕವಾಗಿ ತಾವು ಅಲ್ಲಿ ಇದ್ದು ಬಂದಿದ್ದೀರಾ, ಅಲ್ಲಿಯ ವಾತಾವರಣ ಅನುಭವ ಸ್ವಲ್ಪ
2: ಹೇಳ್ತೇನೆ ಸರ್. ನೋಡಿ, ಜನವರಿ 21ನೇ ತಾರೀಕು ಸರ್ ನಾನು ಇಲ್ಲಿಂದ ಟ್ರೈನ್ ಹತ್ತಿದೆ. ಮೊದಲಿಗೆ

0: ಡೆಲ್ಲಿ ದರ್ಶನ ಅಂತೇಳಿ ಕರ್ಕೊಂಡು ಹೋದ್ರು ಸರ್ ನಮ್ಗೆ. ಡೆಲ್ಲಿ ದರ್ಶನ ಅಂತೇಳಿ ಕರ್ಕೊಂಡು ಹೋಗಿ ಇಂಡಿಯಾ ಗೇಟು, ಪಿಎಂ ಮ್ಯೂಸಿಯಮ್, ಹಾಗೆ ಡೆಲ್ಲಿಯಲ್ಲಿ ಬರ್ತಕ್ಕಂಥ ಕುತುಬ್ ಮಿನಾರ್ ಆಗಿರ್ಬೋದು, ಇನ್ನುಳಿದಂಥ ಹಲವಾರು ಐತಿಹಾಸಿಕ ಪ್ರದೇಶಗಳನ್ನ ತೋರಿಸಿದ್ರು. ನಾನು ಹೋಗಿರ್ತಕ್ಕಂಥ ಪ್ರಮುಖ ದಿನ ಯಾವುದಂದ್ರೆ ಜನವರಿ 26 ಸರ್. ಜನವರಿ 26 ಕರ್ತವ್ಯ ಪಥದಲ್ಲಿ ನಡೆಯುತ್ತಿರ್ತಕ್ಕಂಥ ಒಂದು ಪರೇಡ್ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟ್ ಸರ್ ಅತಿಥಿಯಾಗಿ, ಅದು ಕೂಡ ಫ್ರಂಟ್ ಲೈನಲ್ಲಿ. ಫ್ರಂಟ್ ಲೈನ್ ಯಾವ ರೀತಿ ಇತ್ತು ಅಂದ್ರೆ ಸರ್, ಡಿಫೆನ್ಸ್ ಅವರೆಲ್ಲ ಇರ್ತಲ್ಲ, ಪ್ಯಾರಾಮಿಲಿಟರಿ ಫೋರ್ಸಸ್, ಆರ್ಮಿ, ITBP, ಹೀಗೆ ಎಲ್ಲ ಡಿಫೆನ್ಸ್ ಅವರು ಪರೇಡ್ ಮಾಡ್ತಿರ್ತಾರೆ. ಪರೇಡ್ ಮಾಡೋ ಅದೊಂದು ಕೂಡ ಫ್ರಂಟ್ ಲೈನಲ್ಲಿ ಕೂತು, ಅದು ನನ್ನ ತಾಯಿ ಜೊತೆಗೆ ಸರ್, ನಾನೊಬ್ಬನೇ ಅಲ್ಲ, ನನ್ನ ತಾಯಿ ಜೊತೆಗೆ, ಅದು ನನ್ನ ತಾಯಿನೂ ಕೂಡ ಕರ್ಕೊಂಡು ಹೋಗುವಂಥ ಅವಕಾಶ ಇತ್ತು ಸರ್. ಮೊದಲಿಗೆ ಹೇಳ್ಬೇಕಂತ ಸರ್, ನನ್ನ ತಾಯಿಗೆ ನಾನು ಇಲ್ಲೇ ಬೆಳಗಾವಿ ಬಿಟ್ಟು ಬೇರೆ ಊರಿಗೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ. ನನ್ನ ತಾಯಿಗೆ ಅಂತಂದ್ರೆ ಅವರು ಸ್ವಲ್ಪ ಬಡತನ ಕುಟುಂಬದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ನಾನು ಸ್ವಲ್ಪ ಹೆಚ್ಚಿನ ವಾಸಿಗೆ ಇಲ್ಲಿ ಬಂದಿದ್ದೀನಿ. ಅವರು ಬೆಳಗಾವಿಯನ್ನು ಬಿಟ್ಟು ಬೇರೆ ಯಾವುದು ಗ್ರಾಮಕ್ಕಿನವರು ಟ್ರೈನ್ ಕೂಡ ನೋಡಲಿಲ್ಲ ಸರ್. ಈ NSS ಕಡೆಯಿಂದ ನನ್ನ ತಾಯಿಗೆ ಟ್ರೈನಲ್ಲಿ ಜರ್ನಿ ಮಾಡುವಂತ ಕೂಡ, ಇನ್ನೂ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ, ಈಗ ಮಕ್ಕಳು ಅವ್ರ ತಾಯಿಯನ್ನ ಇಲ್ಲೇ ಬೆಂಗಳೂರಿಗೆ ಕರ್ಕೊಂಡು ಹೋಗಲಿಕ್ಕೆ ಹಿಂಜರಿಯುತ್ತಾರೆ ಸರ್. ಅಂತ ಸಂದರ್ಭದಲ್ಲಿ ನನ್ನ ತಾಯಿಗೆ ಡೆಲ್ಲಿನ ತೋರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ NSS ಇಲ್ಲಿಂದ ಕೂಡ ಇನ್ನೊಂದು ಸಾರಿ ಕೂಡ ಅನಂತನದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ತಾಯಿಗೆ ನನ್ನ ಅನುಭವ ಹೇಳೋಕ್ಕಿಂತ ನನ್ನ ತಾಯಿ ಅನುಭವ ಸ್ವಲ್ಪ ಹೇಳ್ತೇನೆ ರೀ
1: ಪ್ಲೀಸ್, ದಯವಿಟ್ಟು.
0: ಯಾಕಂತಂದ್ರೆ ನಮ್ಮ ತಾಯಿಯವರ ನರೇಂದ್ರ ಮೋದಿಯವ್ರನ್ನ ಮೊಬೈಲ್ ಅಥವಾ ಟಿವಿ ಪೇಪರ್ನಲ್ಲಿ ನೋಡ್ತಾ ಇದ್ರು. ಅವತ್ತಿನ ದಿನ ನನ್ನ ತಾಯಿ ನನ್ನ ಹೇಳಲಿಲ್ಲ ಅಲ್ಲಿ ಮೋದಿ ಬರ್ತಾ ಇದಾರೆ ಇದಕ್ಕೆ ಪರೇಡ್ ನೋಡ್ಲಿಕ್ಕೆ ಅಂತ ಹೇಳಿ, ಯಾವ ಸರ್ಪ್ರೈಸ್ ಕೊಡ್ಬೇಕಂತ ನಂದಿತ್ತು ಸರ್. ನನ್ನ ತಾಯಿಗೆ ಸಡನ್ ಆಗಿ ಪರೇಡ್ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಆ ಕಡೆಯಿಂದ 7-8 ಕಾರ್ಗಡೆ ಇಲ್ಲೇ ಬಂದ್ಬಿಟ್ರು. ಬರ್ತಾ ಬರ್ತಾ ಇವ್ರು ಯಾರಪ್ಪ, ಮೋದಿ ಏನಪ್ಪ, ಮೋದಿ ಏನಪ್ಪ ಅಂತಂದ್ಬಿಟ್ರು. ಹಾ ಅಮ್ಮ, ಮೋದಿ ಮೋದಿ, ನನಗೆ ಹೇಳಿಲ್ಲಲ್ಲಪ್ಪ ನೀನು ಇಂಥಲ್ಲಿ ಕರ್ಕೊಂಡು ಬರ್ತಾ ಇದ್ದೀನಿ ಅಂತಂದಾಗ, ಇಲ್ವೇ ನಂದೊಂದು ಕನಸಿತ್ತು, ಅದನ್ನ ಹೆಂಗಾರು ಮಾಡಿ ಡೆಲ್ಲಿನ ಅಷ್ಟೇ ತೋರಿಸ್ಬೇಕಂತ ನಾ ಮಾಡಿದ್ನಿ, ಬಟ್ ನಮ್ಮ ಪ್ರಧಾನಮಂತ್ರಿನ ತೋರಿಸ್ದಂತ ನನ್ನ ಕನಸು ಮನಸ್ಸಲ್ಲಿ ಕೂಡ ಅನ್ಕೊಂಡಿರಲಿಲ್ಲ. ಅಂತ ಒಂದು ವೇದಿಕೆಯನ್ನ ನನಗೆ ನನ್ನ NSS ಘಟಕ ಕೊಟ್ಟಿದ್ದಕ್ಕೆ ನಾನು ಇನ್ನೊಂದು ಸಾರಿ ಕೂಡ ಅನಂತನ ಧನ್ಯವಾದ ಹೇಳ್ತೀನಿ. ನನ್ನ ತಾಯಿಯವರು ಕೇವಲ ಪ್ರಧಾನಮಂತ್ರಿ ಅಷ್ಟೇ ನೋಡಲಿ ಸರ್, ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನು ಕೂಡ ನೋಡಿದ್ರು. ಇವರೇನಲ್ಲಪ್ಪ ನಮ್ಮ ಟಿ ಒಳಗೆ ಬರ್ತಾರಲ್ಲ ರಾಷ್ಟ್ರಪತಿ ಅಂತಿರ್ತಾರೆ, ರಾಷ್ಟ್ರಪತಿ ಇವರೇನಪ್ಪ ಅಂತ ಕೇಳಿದ್ರು. ಹಾ ಮಮ್ಮಿ, ಇವರ ನೋಡ್ಬೇ ನೋಡ್ಬೇ ಅಂತಂದಾಗ ನನ್ನ ತಾಯಿ ಮುಖದಲ್ಲಿ ಅದೇನು ನಗು ಇತ್ತಲ್ಲ ಸರ್, ಆ ನಗು ನನ್ನ ಜೀವನದಲ್ಲಿ ಇನ್ನೊಂದ್ಸಲ ಕೊಡ್ತೀನಿಲ್ಲೋ ಗೊತ್ತಿಲ್ಲ, ಅದ್ರ ಮಗನಾಗಿ ನಾ ಅವ್ರಿಗೆ ಏನ್ ಮಾಡ್ಬೇಕಾಗಿಲ್ಲ ನನ್ನ ಕಡೆಯಿಂದ ಸ್ವಲ್ಪ ಮಾಡಿದೀನಿ ಅಂತ ಹೇಳ್ತೀನಿ ಸರ್.
1: ಬಹಳ ಉತ್ತಮವಾಗಿ ಹೇಳಿದ್ರಿ. ಅಂಡ್ ತಮ್ಮ ಮಾತಿನ ಮುಖಾಂತರ ಆಚೆ ಕೇಳುಗರಿಗೂ ತಮ್ಮ ಭಾವನೆ ತಲುಪ್ತಾ ಇದೆ ಮಂಜುನಾಥ್ ಅವರೇ. ನನಗೂ ಇಲ್ಲಿ ಬಹಳ ಭಾವುಕನಾದ್ರೆ, ಏಕೆಂದ್ರೆ ಒಬ್ಬ ಮಗನಿಗೆ ಮತ್ತಿನ್ನೇನ್ ಬೇಕು, ಅಂಡ್ ಆಚೆ ಒಬ್ಬ ತಾಯಿಗೆ ಮತ್ತಿನ್ನೇನ್ ಹೆಚ್ಚಬೇಕು ಜೀವನದಲ್ಲಿ. ಆ ಒಂದು ಹೆಮ್ಮೆಯ ಕ್ಷಣವನ್ನ ನೀವು ಅವರಿಗೆ ಕೊಟ್ರೆ, ಆ ಸರ್ಪ್ರೈಸ್ ಏನಿದೆ ಅಲ್ಲ, ಬರೇ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿ ಅವರು ಅಷ್ಟೇ ಅಲ್ಲ, ರಾಷ್ಟ್ರಪತಿಯ ಪ್ರೆಸಿಡೆಂಟ್ ಶ್ರೀ ದ್ರೌಪದಿ ಮುರ್ಮು ಅವ್ರಿಗೂ ನೀವು ತೋರಿಸಿದ್ರಿ, ಆ ಒಂದು ವಾತಾವರಣ ಅವರಿಗೆ ತೋರಿಸಿದ್ರಿ. ಏಕೆಂದ್ರೆ ಇಲ್ಲಿ ನಿಮ್ಮ ಅನುಭವದ ಬಗ್ಗೆ ಡಿಸ್ಕಸ್ ಮಾಡೋ ಆ ಒಂದು ಆಸೆ ಇತ್ತು, ಆದ್ರೆ ತಮ್ಮ ತಾಯಿಯ ಬಗ್ಗೆ ಹೇಳಿ ಆಚೆ ನಮ್ಮ ಕೇಳುಗರಿಗೂ ಅಷ್ಟೇ ಒಂದು ಇಮೋಷನಲ್ ಟಚ್ ಕೊಟ್ಟಿದ್ದೀರಾ. ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯ, ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿ ಮೇಲೆ ಮರ್ಯಾದೆ ಬಹಳ ಕಮ್ಮಿ ಆಗಿದೆ, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹೌದು ಸರ್, ಡೆಫಿನೆಟ್ಲಿ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿರಲಿ ಅವ್ರ ಮಕ್ಕಳು ಏನ್ ಮಾಡ್ತಾರೆ ಗೌರವನೇ ಕೊಡ್ತಾ ಇಲ್ಲ ಸರ್. ಅದಕ್ಕೆ ಮೊದಲ ಕಾರಣ ಏನಂತಂದ್ರೆ ಮೊಬೈಲ್ ಸರ್, ಮೊಬೈಲ್ ಅಡಿಕ್ಷನ್. ಮೊಬೈಲ್ ಅಡಿಕ್ಷನ್ ಬಿಟ್ಟು ಅವರು ಅಭ್ಯಾಸ ಅಥವಾ ಇನ್ನುಳಿದಂತ ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗವಹಿಸ್ತಾ ಹೋದ್ರೆ ಮಾತ್ರ ಅವರು ತನ್ನ ತಂದೆ ತಾಯಿಗಳಲ್ಲಿ ಒಂದು ಗೌರವಯುತವಾದಂತ ಭಾವನೆಯನ್ನ ಕಾಣಬಹುದು ಸರ್. ಇನ್ನೊಂದು ಹೇಳ್ಬೇಕಂತಂದ್ರೆ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಒಂದು ಉತ್ತಮವಾದ ಶಿಕ್ಷಣ ವೇದೊಳಗೆ ಕರ್ಕೊಂಡು ಹೋದ್ರೆ ಮಾತ್ರ ಅವರು ಕೂಡ ಅವರ ಮಾತನ್ನ ಕೇಳಬಹುದು ಸರ್.
1: ನಿಜ. ಅಂತ ಸಂದರ್ಭದಲ್ಲಿ ತಮ್ಮ ಮತ್ತು ತಮ್ಮ ತಾಯಿಯ ನಡುವೆ ಇರುವ ಒಂದು ಸಂಬಂಧದ ಬಗ್ಗೆ ಸ್ವಲ್ಪ ಹೇಳ್ಬೋದು? ಬಾಲ್ಯದಲ್ಲಿ ನೀವು ಅಫ್ಕೋರ್ಸ್ ನೀವು ಎಲ್ಲಾ ತರಹದ ಒಂದು ಚಟುವಟಿಕೆಗಳಿದ್ದಾಗ, ಸ್ಪೋರ್ಟ್ಸ್ ಕ್ರೀಡೆನಲ್ಲಿದ್ದಾಗ ಅವರ ಸಪೋರ್ಟ್ ಹೇಗಿತ್ತು?
0: ಸರ್, ನನ್ನ ತಾಯಿ ಯಾವಾಗಲೂ ಕೂಡ ನನಗೆ ಸಪೋರ್ಟ್ ಸಿಸ್ಟಮ್ನೇ ಇದ್ದಾರೆ ಸರ್. ನನ್ನ ಬಾಲ್ಯದಲ್ಲಿ ಇದ್ದಾಗಲಿಂದ ಕೂಡ ನಾನು ಯಾವುದೇ ಆಟ ಆಡ್ತೀನಿ ಅಂತಂದ್ರು ಕೂಡ ಅವ್ರು ನನ್ನ ಸಪೋರ್ಟ್ ಮಾಡ್ಕೊತಾನೆ ಇದ್ದಾರೆ. ನಾನು ಯಾವ ಕೋರ್ಸ್ ಮಾಡ್ತೀನಿ ಅಂತಂದು ಕೂಡ ನಿನ್ಗೆ ಯಾವ್ದು ಇಷ್ಟ ಆಗುತ್ತಲ್ಲಪ್ಪ ಅದನ್ನೇ ಮಾಡು, ನೀನು ಏನು ಅನಿಸುತ್ತಲ್ಲ ಅದನ್ನೇ ಮಾಡ್ಕೊಂತ ಹೋಗಂತೇಳಿ ಸರ್ ನನ್ನ ಸಪೋರ್ಟ್ ಅಂದ್ರೆ ಯಾವಾಗಲೂ ಅವ್ರ ಸಪೋರ್ಟ್ ಇದ್ದೇ ಇದೆ ಸರ್. ಅದು
1: ಫ್ಯಾಂಟಾಸ್ಟಿಕ್. NSS ಬಗ್ಗೆ ಮಾತನಾಡೋಣ, ಏನಿದೆ ಇದು, ನಮ್ಮ ಸ್ನೇಹಿತರಿಗೆ ಸಂಕ್ಷಿಪ್ತವಾಗಿ ತಿಳಿಸಬಹುದು?
0: NSS ಸರ್, ಇದು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ಹೇಳ್ಬೇಕಂತ ಸರ್. ಇದರಲ್ಲಿ 0-0 ನೀವು ಕೇಳಿದ್ರೆ ಸರ್, ಈಗಾಗಲೇ ಇಲ್ಲಿ ಯಾವ ರೀತಿಯಾದಂಥ NSS ಒಳಗಡೆ ಅಂತಂದ್ರೆ ಸರ್, ಅವ್ರಿಗೆ ಅವಕಾಶಗಳು ಸಾಕಷ್ಟು ಬರ್ತಿದ್ದಾವೆ, ಸಾಕಷ್ಟು ಅಂದ್ರೆ ಸಾಕಷ್ಟು ಇದಾವೆ ಸರ್. ಆದರೆ ಅದನ್ನ ಯಾವ ರೀತಿಯಾಗಿ ನಾವು ಹೇಳ್ಬೇಕಂತಂದ್ರೆ ಸರ್, NSS ಅಲ್ಲಿ ಇವಾಗ ನೋಡಿ ಸರ್, ಈಗ ಮೈ ಭಾರತ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಇದೆ ಸರ್, ಅದರಲ್ಲಿ ಅವ್ರು ಲಾಗಿನ್ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಇವ್ರು ಅಟೆಂಡ್ ಆಗ್ತಾ ಹೋದ್ರೆ ಇವರಿಗೆ ರಾಜ್ಯ, ದೇಶ, ವಿದೇಶಗಳಲ್ಲೂ ಕೂಡ ಉದ್ಯೋಗ ಜೊತೆಗೆ ಅವರಿಗೆ ವಿದೇಶದ ಪ್ರವಾಸಗಳನ್ನ ಮಾಡಲಿಕ್ಕೆ ಅಂತ ಸಾಕಷ್ಟು ಅವಕಾಶ ಬರ್ತಾರೆ ಸರ್. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಸರ್, NSS ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಸಾಕಷ್ಟು ಮಾಡ್ತಾರೆ ಸರ್. ಅದನ್ನ ಒಂದ್ಸಲ ನಾವು ಡೊನೇಟ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಾವು ಬ್ಲಡ್ ನಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ಊರಿನ ಗ್ರಾಮಸ್ಥರಾಗಲಿ, ಯಾರಿಗೆ ಕೂಡ ಬ್ಲಡ್ ಬೇಕಾಗಿದ್ರು ಕೂಡ ನಾವು ಜಸ್ಟ್ NSS ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ವಿ ಅಂತಂದ್ರೆ ಆನ್ ದ 10 ಮಿನಿಟ್ಸ್ ಒಳಗಡೆ ಬ್ಲಡ್ ಅರೇಂಜ್ ಮಾಡುವಂತ ಕೆಪಾಸಿಟಿ ಕೂಡ NSS ಗ್ರೂಪ್ ಇದೆ ಸರ್ ಇವಾಗ. ಮತ್ತೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ NSS ಯಾವ ರೀತಿ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿಯನ್ನ ದೇಶದ ನಾಯಕನಾಗುವಂತ ಗುಣಗಳು ಏನಿರ್ತಾವಲ್ಲ ಸರ್, ಅದನ್ನ ಬೆಳೆಸುವಂತ ಕಾರ್ಯವನ್ನ ಮೊದಲಿಗೆ ಮಾಡ್ತಾ ಇದೆ ಸರ್. 0-0
2: ವೆರಿ ನೈಸ್.
1: ಯಾವೆಲ್ಲ ಚಟುವಟಿಕೆಗಳು ಮತ್ತಿನ್ಯಾವೆಲ್ಲ ಚಟುವಟಿಕೆಗಳಲ್ಲಿ ತಾವಿದ್ದೀರಾ ಅದ್ರ ಬಗ್ಗೆ ತಾವು ಪಾಲ್ಗೊಂಡು

0: ನಾನು ಮೊದಲಿಗೆ ಎನ್ ಎಸ್ ಎಸ್ ಜಾಯ್ನ್ ಆದ ತಕ್ಷಣ 7 ದಿವಸದ ಒಂದು ಬೇಸಿಕ್ ಕ್ಯಾಂಪ್ ಬರುತ್ತೆ ಸರ್, ಅದನ್ನ ಕಂಪಲ್ಸರಿ ಮುಗಿಸಲೇಬೇಕು. ಅದು ನಾನು ಹೋದ ವರ್ಷ ಸರ್ ಎಂ ಕೆ ಹುಬ್ಬಳ್ಳಿ ಸ್ಕೂಲಲ್ಲಿ 7 ದಿವಸದ ಕ್ಯಾಂಪ್ ಮುಗಿಸಿದ್ವಿ ಸರ್. ಆಮೇಲೆ ಬೆಂಗಳೂರಲ್ಲಿ ನಡೆತಕ್ಕಂಥ ಪಥಸಂಚಲನದ ಪ್ರೀ ಅರಡಿ ಕ್ಯಾಂಪ್ ಇತ್ತು ಸರ್, 3 ದಿವಸದ್ದು, ಅದರಲ್ಲಿ ಪಾಲ್ಗೊಂಡೆ. ಆಮೇಲೆ ಸರ್ ಎನ್ ಐ ಸಿ ಕ್ಯಾಂಪ್ ಅಂತ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಹಾಲ್ಬಾಯಲ್ಲಿ ನಡೀತು ಸರ್ ಇಲ್ಲಿ, ಅದರಲ್ಲಿ ಪಾಲ್ಗೊಂಡೆ. ಆಮೇಲೆ ಸರ್ ಹೇಳ್ಬೇಕಂದ್ರೆ ಡೆಲ್ಲಿ ಒಳಗಡೆ ಮಣ್ಣಿನ ಪರಡಿಗೆ ಹೋಯ್ದಲ್ಲ ಸರ್, ಅದರೊಂದು ಕ್ಯಾಂಪ್ 4 ಕ್ಯಾಂಪ್ ಆಗಿದೆ ಸರ್ ನಂದು ಈಗಾಗಲೇ.
1: ಎನ್ ಎಸ್ ಎಸ್ ಮುಖಾಂತರ ತಾವು ಈ ಕ್ಯಾಂಪ್ಸ್ಗೆ ಅಫ್ಕೋರ್ಸ್ ಪರೇಡಿಗೆ ಎಲ್ಲ ಹೋಗಿದ್ದೀರಾ, ವೈಯಕ್ತಿಕವಾಗಿ ಎನ್ ಎಸ್ ಎಸ್ ಮುಖಾಂತರ ಏನು ಕಲ್ತಿದ್ದೀರಾ, ಅದು ನಿಮಗೆ ಎಷ್ಟು ಲಾಭ ಮಾಡಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಓಕೆ ಸರ್, ಡೆಫಿನೆಟ್ಲಿ ಹೇಳ್ತೀನಿ ಸರ್. ಎನ್ ಎಸ್ ಎಸ್ ಅಂತಂದ್ರೆ ಸರ್ ಡಿಸಿಪ್ಲಿನ್, ಶಿಸ್ತು. ಎನ್ ಎಸ್ ಎಸ್ ಅಲ್ಲಿ ಯಾವ ರೀತಿಯಾಗಿರುತ್ತಂತಂದ್ರೆ ಸರ್, ನಾವು ಡೇ ಲೈಫಲ್ಲಿ ಇರೋದಕ್ಕಿಂತ ಎನ್ ಎಸ್ ಎಸ್ ಲೈಫಲ್ಲಿ ಇರೋದೇ ಬೆಟ್ರ್ ಸರ್. ಎನ್ ಎಸ್ ಎಸ್ ನಾವು ಒಂದ್ಸಲ ಕ್ಯಾಂಪ್ ಅಟೆಂಡ್ ಆದ್ವಿ ಅಂತಂದ್ರೆ ಸರ್ ಮಾರ್ನಿಂಗ್ 5 ಗಂಟೆಗೆ ಹೇಳ್ಬೇಕು, 5 ಗಂಟೆಗೆ ಎದ್ದು ನಮ್ಮ ದಿನಚರಿನೆಲ್ಲ ಮುಗಿಸ್ಕೊಂಡು 6-6 ತನಕ ನಾವು ಯೋಗ ಎಕ್ಸಸೈಸು ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಉಪಹಾರ ಮಾಡಿಕೊಂಡು ಆಮೇಲೆ ಸರ್ ಸ್ವಲ್ಪ ಅದೇ ಸ್ವಚ್ಛತಾ ಕಾರ್ಯಕ್ರಮ ಇರುತ್ತೆ ಸರ್. ಕ್ಯಾಂಪ್ ನಾವು ಹಾಕಿರುವಂಥ ಉದ್ದೇಶ ಏನಿರುತ್ತೆ ಸರ್, ಒಂದು ಯಾವುದೇ ಒಂದು ಪುಟ್ಟ ಗ್ರಾಮದಲ್ಲಿ ಹೋದರೂ ಕೂಡ ಅಲ್ಲಿ ಸ್ವಲ್ಪ ಅವರಲ್ಲಿ ಹಾಳು ಮಾಡತಕ್ಕಂಥ ಸ್ವಲ್ಪ ಸನ್ನಿವೇಶಗಳನ್ನು ನೋಡಿರ್ತಾರೆ. ಈಗ ದೇವಸ್ಥಾನ ಆಗಿರ್ಬೋದು, ಸ್ಕೂಲು, ಕಾಲೇಜಸ್ಸು, ಆ ಕಡೆ ಎಲ್ಲ ಸ್ವಲ್ಪ ಅವ್ಯವಸ್ಥೆ ಇದ್ದಂತೆ ನಾವು ಅದನ್ನು ಸುಧಾರಿಸುವಂಥ ಕ್ಯಾಂಪನ್ನ ಅಲ್ಲಿ ಹಾಕೊಂಡಿರ್ತೀವಿ. ಸ್ವಚ್ಛತಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದ ಸರ್ ಏನು ಸರ್ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ. ಅದು ಉಪನ್ಯಾಸ ಕಾರ್ಯಕ್ರಮ ಯಾವ ರೀತಿ ಅಂತಂದರೆ ಎನ್ ಎಸ್ ಎಸ್ ಅಲ್ಲಿ ಯುವಕರಿಗೆ ಯಾವ ರೀತಿಯಾದಂಥ ಒಂದು ದೇಶ ಕಟ್ಟುವಂಥ ಕೆಲಸದಲ್ಲಿ ಭಾಗವಹಿಸಬೇಕೆನ್ನುವಂಥ ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ ಸರ್. ಅದಕ್ಕೆ ಪ್ರತಿದಿನ ಪ್ರತಿದಿನವೂ ಕೂಡ ಒಬ್ಬರು ಅತಿಥಿಗಳಾಗಿ ಬಂದು ನಮ್ಗೆ ಉಪನ್ಯಾಸವನ್ನು ನೀಡ್ತಾರೆ ಸರ್. ಆಮೇಲೆ ಮಧ್ಯಾಹ್ನ ಚಾ ವ್ಯವಸ್ಥೆ ಇರುತ್ತೆ, ಚಾ ವ್ಯವಸ್ಥೆನ ತೆಗೆದುಕೊಂಡ ನಂತರ ಮತ್ತೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ ಸರ್. ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ ರೀತಿಯಾಗಿರುತ್ತಂತಂದ್ರೆ ಒಂದು ದೇಶದ ಅಥವಾ ರಾಜ್ಯದ ಕುರಿತಿರ್ತಕ್ಕಂಥ ರಾಜ್ಯಗೀತೆ, ರಾಷ್ಟ್ರಗೀತೆ, ಅವುಗಳಿಗೆ ಸಂಬಂಧಪಟ್ಟಂತ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಬೇಕಾಗಿರ್ತದೆ ಸರ್. ಅದನ್ನೆಲ್ಲ ಮುಗಿಸ್ಕೊಂಡು ಟೈಮ್ ಟು ಟೈಮ್ ಸರ್ ಮಲ್ಕೊಳ್ಬೇಕಂತಂದ್ರೆ 9:30 10 ಗಂಟೆ ಒಳಗೆ ಮಲ್ಕೊಬೇಕಂದ್ರೆ ಮಲ್ಕೊಳ್ಳಬೇಕು ಡಿಸಿಪ್ಲಿನ್ ಆಗಿ. ನಾವು 6-7 ತಾಸು ಕಂಪಲ್ಸರಿ ನಿದ್ದೆ ಮಾಡಿದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತು ಸರ್. ಆ ರೀತಿಯಾಗಿ ಕೂಡ ಅಲ್ಲಿ 6-7 ತಾಸು ನಾವು ನಿದ್ದೆಯನ್ನು ಮಾಡಿಕೊಂಡು ಮತ್ತೆ ಮಾರ್ನಿಂಗ್ ಎತ್ತ ಪ್ರಕಾರ 5 ಗಂಟೆಗೆ ಎದ್ದು ನಮ್ಮ ದಿನಚರಣೆ ಪ್ರಾರಂಭ ಮಾಡಬೇಕಾಗುತ್ತೆ ಸರ್.
1: ಶಿಸ್ತು ಅಂತ ಹೇಳಿದ್ರೆ ಶಿಸ್ತು ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ, ಯುವಕ ಯುವತಿಯರ ಜೀವನದಲ್ಲಿ ಎಷ್ಟು ಮುಖ್ಯ ಆಗುತ್ತೆ?
0: ಬಹಳ ಮುಖ್ಯ ಸರ್. ಯಾವ ರೀತಿಯಾಗಿ ಅಂತಂದರೆ ಅವರು ಡೇ ಲೈಫಿಂದ ಹಿಡಿದು ಅವ್ರ ಡೆತ್ವರೆಗೂ ಕೂಡ ಅವ್ರು ಹೆಲ್ದಿಯಾಗಿರ್ಬೇಕಂತಂದ್ರೆ ಶಿಸ್ತು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇವಾಗ ನೋಡಿ ಸರ್, ಇವಾಗ ಬೆಳಗಿನ ಉಪಹಾರವನ್ನು ಸರಿಯಾಗಿ ಯುವಕರು ಅಥವಾ ಯುವಕರು ಸರಿಯಾಗಿ ಸೇವಿಸ್ತಾನೇ ಇಲ್ಲ. ನಾವು ಬೆಳಗ್ಗೆ ಎದ್ದ ತಕ್ಷಣ 1 ಅವರಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ನಾವು ತೆಗೆದುಕೊಂಡ್ರೆ ಆ ಡೇ ಎಲ್ಲ ನಾವು ಆಕ್ಟಿವ್ ಆಗಿರ್ತೀವಿ ಸರ್. ಬಟ್ ಈಗೇನಾಗ್ತಾ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಕೂಡ ಯುವಕ ಯುವತಿಯರು ಮೊಬೈಲ್ ಹುಡ್ಕೊಂಡು 1 ಅವರಲ್ಲೇ ಕಾಲ ಕಳಿತಾ ಇದ್ದಾರೆ. ಹೀಗಾಗಿ ಬೆಳಗಿನ ಉಪಹಾರ ಅನ್ನೋದು ಕೂಡ ಇಂಪಾರ್ಟೆಂಟ್. ಆ ರೀತಿಯಾಗಿ ಯುವಕ ಯುವತಿಯರು ನಾನು ಹೇಳೋದಿಷ್ಟೇ ಸರ್, ಶಿಸ್ತನ್ನು ಪಾಲಿಸ್ತಾ ಹೋದರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ವೇದೊಳಗೆ ನೀವು ಹೋಗ್ತೀರಾ, ನಿಮ್ಮ ಗುರಿ ಯಶಸ್ಸನ್ನು ಕಾಣ್ತೀರಾ. ಶಿಸ್ತು ಇಲ್ಲ ಅಂತಂದರೆ ನೀವು ಯಾವುದೇ ರೀತಿಯಂಥ ಸಣ್ಣ ಪುಟ್ಟ ಕೆಲಸವನ್ನು ಮಾಡಲಿಲ್ಲ ಅಂತಂದರೂ ಕೂಡ ನಿಮ್ಮ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸರ್.
1: ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರೀ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಷ್ಟೇ ಅಲ್ಲ, ಯುವಕ ಯುವತಿಯರಷ್ಟೇ ಅಲ್ಲ, ಅವರ ಜೀವನದಲ್ಲಿ ಈ ಒಂದು ಮೊಬೈಲ್ ಅನ್ನೋದು ಲಾಭ ಅಥವಾ ನಷ್ಟ ಮಾಡಿರುತ್ತೆ ತಮ್ಮ ಜೀವನದಲ್ಲಿ. ಹೇಗೆ ಲಾಭನೂ ಹೇಳಿ ನಷ್ಟನೂ ಹೇಳಿ, ಅದರಿಂದ ಹೇಗೆ ನೀವು ಹೊರಗೆ ಬಂದ್ರಿ?
0: ಲಾಭ ಇದೆ ನಷ್ಟ ಇದೆ ಅಂತ ಹೇಳ್ಬೇಕಂತಂದ್ರೆ ಸರ್, ಲಾಭ ಅಂತಂದ್ರೆ ಇವಾಗ ನಾನು ಡಿಸ್ಟೆನ್ಸ್ ಅಲ್ಲಿ ನಾನು ಎಂಕಾಂ ಪದವಿಯನ್ನು ಪಡಿತಾ ಇದ್ದೀನಿ ಸರ್. ಲಾಭನ ಕೂಡ ಅಂತಂದ್ರೆ ನಾನು ಈಗ ರೆಗ್ಯುಲರ್ ಆಗಿ ಮಾಡ್ಲಿಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಅದರಿಂದ ನಾನು ಏನ್ ಮಾಡ್ತೀನಿ, ಡಿಸ್ಟೆನ್ಸ್ ಅಲ್ಲಿ ಎಜುಕೇಶನ್ ತಗೊಳ್ತಾ ಇದ್ದೀನಿ, ಅದನ್ನೆಲ್ಲ ನಾನು ಮೊಬೈಲಲ್ಲಿನೇ ಮಾಡ್ತಾ ಇದ್ದೀನಿ. ಇನ್ನೊಂದು ನಷ್ಟ ಹೇಳ್ಬೇಕಂತಂದ್ರೆ ಸರ್, ಸ್ವಲ್ಪ ಟೈಮ್ನ ಜಾಸ್ತಿ ಫೋನಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅನ್ನೆಸೆಸರಿಯಾಗಿ. ನಷ್ಟನೂ ಇದೆ ಲಾಭನೂ ಇದೆ ಸರ್. ಮತ್ತೆ ಯುವಕರು ನಾನು ಹೇಳಿದಷ್ಟೇ, ಯುವಕ ಯುವತಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಮೊಬೈಲಿಂದ ನಮಗೆ ನಷ್ಟ ಅನ್ನೋದಕ್ಕಿಂತ ಲಾಭನೇ ಜಾಸ್ತಿ ಇದೆ ಸರ್. ಮೊದಲೆಲ್ಲ ನಾವು ಈಗ ನಾ ಎಜುಕೇಷನ್ ಸೋರ್ಸಸ್ಸನ್ನು ಪುಸ್ತಕ ಪಡ್ಲಿಕ್ಕೆ ಆ ಲೈಬ್ರರಿ ಈ ಲೈಬ್ರರಿ ಅವ್ರ ಕಡೆ ಇದನ್ನು ಇವ್ರ ಕಡೆ ಇದನ್ನು ಅಂತ ಕೇಳಬೇಕಾಗಿರುವಂಥ ಪರಿಸ್ಥಿತಿ ಇತ್ತು. ಬಟ್ ಇವಾಗ ಏನಾಗಿದೆ, ಗೂಗಲಲ್ಲಿ ಯೂಟ್ಯೂಬಲ್ಲಿ ಕೂಡ ನಾವು ಸಾಕಷ್ಟು ರೀತಿಯಾದಂಥ ಸೋರ್ಸನ್ನು ಪಡಿಬೋದು. ಅದನ್ನು ನಾವು ಒಳ್ಳೆ ರೀತಿಯಿಂದ ಯೂಸ್ ಮಾಡಿಕೊಂಡ್ರೆ ಮೊಬೈಲಿಂದ ಯಾವ ರೀತಿ ಅಂತ ನಷ್ಟ ಇಲ್ಲ ಸರ್, ಲಾಭನೂ ಇದೆ ಯೂಸ್ ಮಾಡಿಕೊಂಡ್ರೆ ಮಾತ್ರ.
1: ಬಹಳ ಮುಖ್ಯವಾಗಿ ಈ ಪ್ರಾಮಾಣಿಕ ಉತ್ತರ ಏನು ನೀವು ಕೊಟ್ರಿ ನನಗೆ, ಮೊಬೈಲ್ನಿಂದ ಎಷ್ಟೋ ನಷ್ಟನೂ ಅದರಲ್ಲಿ ಒಂದು ಸಮಯ ವೇಸ್ಟ್ ಆಗ್ತಾ ಇದೆ ಅಂತ, ಅದನ್ನು ನೀವು ಹೆಂಗೆ ಟ್ಯಾಕಲ್ ಮಾಡಿದ್ರಿ, ಅದನ್ನು ಹೆಂಗೆ ಎದುರಿಸಿದ್ರಿ, ಅದರಿಂದ ಹೆಂಗೆ ಹೊರಬ, ಅದು ಭಾಳ ದೊಡ್ಡ ಸಮಸ್ಯೆ. ಸ್ವಲ್ಪ ಹೇಳ್ಬೋದು
0: ಅದರಿಂದ ಬರಬೇಕಂದ್ರೆ ಎನ್ ಎಸ್ ಎಸ್ ಕಾರಣ. ಯಾಕಂತಂದ್ರೆ ಎನ್ ಎಸ್ ಎಸ್ ಅಲ್ಲಿ ಕೂಡ ಮೊಬೈಲ್ ಅನ್ನ ಜಾಸ್ತಿ ಯೂಸ್ ಮಾಡೋ ಹಾಗೇನೆ ಇಲ್ಲ. ನಾವಲ್ಲಿ ಏನೇ ಮಾಡಿಕೊಂಡ್ರು ಕೂಡ ಕೃತಕವಾಗಿ ಮಾಡ್ಕೋಬೇಕು. ಮೊಬೈಲ್ ಅಲ್ಲಿ ನೋಡಿ ನಾವೇನು ಬರೆಯೋ ಹಾಗಿಲ್ಲ, ನೋಡೋ ಹಾಗಿಲ್ಲ. ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಕೊಂಡೇನೆ ನಾವು ಏನ್ ಮಾಡ್ಕೊಂಡ್ರು ಮಾಡ್ಕೋಬೇಕು ಸರ್. ಮೊಬೈಲ್ ಅಲ್ಲಿ ಜಾಸ್ತಿ ಅವಕಾಶನೇ ಇಲ್ಲ. ನಾನು ಎನ್ ಎಸ್ ಎಸ್ ಇಂದ ಕೂಡ ನಾನು ಮೊಬೈಲ್ ಯಾವ ರೀತಿ ಕಡಿಮೆ ಮಾಡ್ಬೇಕಂತ ಕಲ್ಕೊಂಡಿದ್ದೀನಿ ಸರ್.
1: ಬಹಳ ಉತ್ತಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಅನುಭವ ಹಂಚಿಕೊಳ್ಳುವಾಗ, ಬಹಳ ಮುಖ್ಯವಾಗಿ ತಮ್ಮ ತಾಯಿಯ ಅನುಭವ ಹಂಚಿಕೊಳ್ಳುವಾಗ ಬಹಳ ಭಾವುಕರಾದ್ರಿ ನೀವು ಅಂತ ಸಂದರ್ಭದಲ್ಲಿ. ಆ ಒಂದು ಕ್ಷಣವನ್ನ ಅನುಭವಿಸಿ ಆದ ತಕ್ಷಣ ಅವರಿಗೆ ಒಂದು ಹೆಮ್ಮೆಯ ಕ್ಷಣ ಆಗಿರಬಹುದು, ಈಗಲೂ ಆ ಒಂದು ಇದರಲ್ಲಿ ಏನಂತಾರೆ ಖುಷಿಯಲ್ಲಿದ್ದಾನ ತಮ್ಮ ತಾಯಿ?
0: ಹಾ ಸರ್ ಇದಾರೆ ಸರ್ ಗೊತ್ತು ಸರ್ ಹಳ್ಳಿಯಲ್ಲಿ ಈಗಾಗಲೇ ಅಂತಿರ್ತಾರೆ ಅಂತಿರ್ತಾರೆ ಹೆಂಗಂತಂದ್ರೆ ನೀನ್ ಬಿಡುವ ನಿನ್ನ ಮಗ ಡೆಲ್ಲಿ ತೋರಿಸಿದ ನಿನಗ ನಮ್ಮ ಮಕ್ಕಳು ಇದಾರು ಅವ್ರೇನ್ ಮಾತು ಕೇಳುದಿಲ್ಲ ಸರಿಯಾಗಿ ಶಿಕ್ಷಣವನ್ನು ಪಡೆಯುವಾರು ಆ ಏನ್ ಮಾತು ಹೇಳಿದ್ರು ಸರ್ ಅದೊಂದು ನನಗೆ ಇನ್ನೂ ಭಾವುಕ ಆಗಿಬಿಡ್ತೀನಿ ನಮ್ಮ ಅವ್ವ ಎಲ್ಲೇ ಹೊರಗಡೆ ಹೊಂಟ್ರು ನೀನ್ ಬಿಡುವ ಡೆಲ್ಲಿ ನೋಡಿ ಬಂದು ನಾವು ಇಲ್ಲೇ ಬೆಳಗಾವ್ ನೋಡಿಲ್ಲ ಇನ್ನ ಇಂಥ ಒಂದು ಅದು ಏನ್ ಹೇಳ್ತಾರೆ ಸರ್ ಅದೊಂದು ನನಗೆ ಹೆಮ್ಮೆ ಅನ್ಸ್ಬಿಡುತ್ತೆ ಸರ್
1: ತಮ್ಮ ಕಡೆಯಿಂದ ಬಹಳಷ್ಟು ಜನ ಯಾರಾದರೂ ಸಲಹೆ ಅವರೆಲ್ಲ ತಗೊಳ್ಳುವಾಗ ಏನಂತ ಹೇಳ್ತೀರಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಎಸ್ಪೆಷಲಿ
0: ಹಾಂ ಸರ್
1: ಸಲಹೆ ಏನಾದರೂ ತೊಗೊಂಡ್ರೆ ಅವರಿಗೆ ಏನು ಸಲಹೆ ನೀವು ಕೊಡ್ತೀರಿ ಅಡ್ವೈಸ್ ಆಗಿ
0: ಅಡ್ವೈಸ್ ಏನ ಸರ್ ಹೇಳಬೇಕಂತಂದ್ರೆ ತಂದೆ ತಾಯಿಗಳು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ನಾವೇನು ಅವ್ರಿಗೆ ಕೊಡ್ತಾ ಇದ್ದೀವಿ ಅನ್ನೋದ್ರ ಕುರಿತು ನಾವು ನೋಡಬೇಕಾಗಿದೆ ಸರ್ ತಂದೆ ತಾಯಿ ನಮ್ಗೆ ಈಗಾಗಲೇ ನಮ್ಮ ಜನರನ್ನು ಕೊಟ್ಟಿದ್ದಾರೆ ಅಂತಂದರೆ ನಾವು ಅದಕ್ಕೆ ಋಣ ಅಂತೂ ತೀರ್ಸೋಕ್ಕಾಗೋದಿಲ್ಲರಿ ಅವ್ರಿಗೊಂದು ಸ್ವಲ್ಪ ಸಮಾಜದಲ್ಲಿ ಗುರುತಿಸುವಂಥ ಕಾರ್ಯ ಸ್ವಲ್ಪ ನಾವೇನೋ ಒಂದು ಹುದ್ದೆಯನ್ನು ಹುಡ್ಕೊಂಡಾಗಲಿ ಯಾವುದೇ ಒಂದು ಆರ್ಥಿಕವಾಗಿ ದುರ್ಬಲರಿದ್ದರೂ ಪ್ರಬಲವಾಗಿ ಮಾಡುವಂಥ ಶಕ್ತಿ ಮಾಡುವುದು ಬಟ್ ಸಮಾಜದೊಳಗೆ ತಂದೆ ತಾಯಿನ ಗುರುತಿಸುವಂಥ ಕೆಲಸ ಮಾಡಬೇಕು ತಂದೆ ತಾಯಿಗೆ ನಾವು ಯಾವಾಗಲೂ ಗೌರವವಾಗಿ ನೋಡ್ಕೋಬೇಕ್ರಿ
1: ನಿಜ ವಾಪಸ್ ಎನ್ ಎಸ್ಎಸ್ಗೆ ಬರೋಣ ಮಂಜುನಾಥ್ ಅವರೇ ಎನ್ ಎಸ್ ಎಸ್ ಮುಖಾಂತರ ಮತ್ತೆ ಯಾವ ಚಟುವಟಿಕೆಗೆ ಮುಂದೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ
0: ಹಾಂ ಸರ್ ಎನ್ ಎಸ್ ಎಸ್ ಚಟುವಟಿಕೆ ಸರ್ ಈಗಾಗಲೇ ನಾನು ಹೇಳಿದ ನಾಲ್ಕು ಕ್ಯಾಂಪನ್ನ ಮುಗಿಸ್ಕೊಂಡ್ಬಂದಿದ್ದೀನಿ ಈಗ ಮತ್ತೆ ಸರ್ ಸೋಮವಾರದಿಂದ ಮರಡಿ ನಾಗಲಾಪುರದಲ್ಲಿ ಮತ್ತೆ 7 ದಿನದ ಕ್ಯಾಂಪ್ ಹೊಂದಿದೆ ಸರ್ ಆಮೇಲೆ 21ನೇ ತಾರೀಕಿಂದ 27ನೇ ತಾರೀಕಿನವರೆಗೂ ಕೂಡ ಗುಜರಾತಲ್ಲಿ ಎನ್ ಎಸ್ಸಿ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡ್ತಿದ್ದಾರೆ ಸರ್ ಅಲ್ಲಿ ಕೂಡ ಭಾಗವಹಿಸಬೇಕಂತ ಮಾಡಿದ್ದೀನಿ ಸರ್
1: ಈ ಕ್ಯಾಂಪ್ಗಳಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ
0: ಕ್ಯಾಂಪ್ಗಳಲ್ಲಿ ಸರ್ ಕ್ಯಾಂಪ್ಗಳಲ್ಲಿ ನೋಡ್ರಿ ಅಲ್ಲಿ ಮಿನಿ ಭಾರತನ ಕೂಡ್ಕೊಂಡಿರುತ್ತೆ ಸರ್ ಮಿನಿ ಭಾರತ ಅಂತಂದ್ರೆ ಪ್ರತಿ ರಾಜ್ಯದಿಂದ 4-4 ಜನ ವಾಲಂಟಿಯರ್ಸ್ ಬಂದಿರ್ತಾರೆ ಸರ್ ಅವ್ರ ಜೊತೆಗೆ ನಾವು ಇನ್ನೊಂದು ನಮ್ಮ ರಾಜ್ಯದ ಉಡುಗೆ ತೊಡುಗೆ ಸಂಪ್ರದಾಯ ಯಾವ ರೀತಿ ಇರುತ್ತದೆ ನಾವು ಆ ರೀತಿಯಾಗಿ ರಿಪ್ರೆಸೆಂಟ್ ಮಾಡಿದ್ರೆ ಅವರು ಆ ರಾಜ್ಯದ ಉಡುಗೆ ತೊಡುಗೆ ರಾಜ್ಯದ ಕಲ್ಚರ್ನ ರಿಪ್ರೆಸೆಂಟ್ ಮಾಡ್ತಿದ್ದಾರೆ ನಾವು ಇವಾಗ ಮೊಬೈಲಲ್ಲಿ ಫೋನಲ್ಲಿ ಟಿವಿಯಲ್ಲಿ ಅವ್ರು ನೋಡಿದ್ರೆ ಅಲ್ಲಿ ನಾವು ಬೇರೆ ರಾಜ್ಯದ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಕೋಬಹುದು ಇನ್ನೊಂದು ಆ ರಾಜ್ಯದ ಮತ್ತು ನಮ್ಮ ರಾಜ್ಯದ ಮಿಕ್ಸ್ ಮಾಡಿದ ತಕ್ಷಣ ಕಲ್ಚರಲ್ ಆಕ್ಟಿವಿಟಿ ಕೊಡಬೇಕಾಗುತ್ತೆ ಸರ್ ನಾವು ಕೆಲವೊಂದಿಷ್ಟು ಮತ್ತಲ್ಲಿ ನಾಯಕತ್ವ ಗುಣಗಳನ್ನ ಹೇಳ್ಕೊಡ್ತಾರೆ ಸರ್ ನಮ್ಮ ಕ್ಯಾಂಪ್ಗಳಲ್ಲಿ ಮತ್ತೆ ತ್ವರಿತವಾಗಿ ಅಂತಂದ್ರೆ 5 ನಿಮಿಷದೊಳಗೆ ಒಂದು ಕಿಟ್ ಅಥವಾ ಒಂದು ಇನ್ನೂ ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕೆ ಕೊಡ್ತಾರೆ ಸರ್ ನಾನು 5 ನಿಮಿಷದಲ್ಲಿ ನಾವು ಅದನ್ನ ರೆಡಿ ಮಾಡಿ ತೋರಿಸಿದ್ವಿ ಅಂತಂದ್ರೆ ನಮ್ಮಲ್ಲಿ ಇನ್ನೂ ಒಂದು ತ್ವರಿತವಾಗಿ ಮಾಡುವಂತ ಇವನಲ್ಲಿ ಗುಣ ಇದೆ ಇನ್ನು ಮುಂದ್ಗಡೆ ಹೋದ್ರೆ ಇನ್ನೂ ಸ್ವಲ್ಪ ದೇಶಕ್ಕೆ ಅಭಿವೃದ್ಧಿ ಮಾಡಬಹುದು ಆ ರೀತಿಯಾದಂತ ಗುಣಗಳನ್ನ ಬೆಳೆಸುತ್ತೆ ಸರ್
1: ಬಹಳ ಉತ್ತಮ ಸ್ನೇಹಿತರೆ ನೀವು ಕೇಳ್ತಾ ಇದೀರಾ ವೇಣು ಧ್ವನಿ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಇವತ್ತಿನ ಕಾರ್ಯಕ್ರಮದ ವಿಷಯ ಯುವ ಧ್ವನಿ ಇವತ್ತಿನ ಕಾರ್ಯಕ್ರಮದಲ್ಲಿ NSS ಸ್ಪೆಷಲ್ ಪರೇಡ್ ಗೆಸ್ಟ್ ಆಗಿ ಭಾಗವಹಿಸಿರೋ ಮಂಜುನಾಥ್ ಮಲ್ಲಪ್ಪ ಪೂಜೆರ್ ಅವರು ತಮ್ಮ ಅನುಭವವನ್ನು ಹಂಚ್ಕೋತಾ ಇದ್ದಾರೆ ಅದರೊಂದಿಗೆ ಅವರ ಬಾಲ್ಯದ ಜೀವನ ಶಿಕ್ಷಣ ತಂದೆ ತಾಯಿ ಕೊಡೋ ಮರ್ಯಾದೆ ಅದ್ರ ಬಗ್ಗೆ ಹೇಳ್ತಾ ಇದ್ರು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ನಾವು ಮಾತನಾಡಿ ಆಗಿದೆ ಅಂಡ್ ಈಗ ತಮ್ಮ ಜೀವನದ ಒಂದು ಗುರಿ ಏನಿದೆ ಅದ್ರ ಬಗ್ಗೆ ತಿಳಿಸಬಹುದಾ
0: ನನ್ನ ಜೀವನದ ಗುರಿ ಅಂತಂದ್ರೆ ಸರ್ ರಿಸೋರ್ಸ್ ಪರ್ಸನ್ ಆಗ್ಬೇಕಂತ ಇದ್ದೀನಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಅಂತಂದ್ರೆ ಒಂದು ಶಿಕ್ಷಣ ಒಂದು ವೇದೊಳಗೆ ಹೋಗ್ತಿರ ಸರ್ ಆದ್ರೂ ಕೆಲವೊಂದಷ್ಟು ವ್ಯಕ್ತಿಗಳ ಪ್ರಭಾವದಿಂದ ಅದನ್ನು ಬೇರೆ ದಿಕ್ಕಲ್ಲಿ ಹೋಗ್ಲಿಕ್ಕೆ ಆರಂಭ ಮಾಡುವಂತ ಸಂದರ್ಭ ಕೂಡ ಇರುತ್ತೆ ಸರ್ ಆ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಆ ವೇ ಏನ್ ಚೇಂಜ್ ಆಗ್ತಿರುತ್ತಲ್ಲ ಸರ್ ಆ ವೇ ಅನ್ನ ಕರೆಕ್ಟ್ ವೇ ಒಳಗೆ ಹೋಗುವಂತ ರೀತಿ ಒಳಗೆ ಸರ್ ನಾನು ಮಾರ್ಗದರ್ಶನ ಮಾಡುವಂತ ಗುರಿಯೊಂದಿಗೆ ಸಮೂಹ ಸಂಪನ್ಮೂಲ ವ್ಯಕ್ತಿ ಆಗ್ಬೇಕಂತ ಮಾಡಿದ್ದೀನಿ ಸರ್
1: ಸೊ ಇವತ್ತಿನ ಈ ಒಂದು ಯುವ ಧ್ವನಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ
0: ಕೊನೆಯದಾಗಿ ಅಂತಂದ್ರೆ ಸರ್ ಜೀವನದಲ್ಲಿ ಏನೇ ಮಾಡ್ರಿ ಖುಷಿಯಾಗಿರಿ ನಗ್ತಾ ಇರಿ ನಿಮ್ಮ ತಂದೆ ತಾಯಿಗಳಿಗೆ ಯಾವಾಗಲೂ ಕೂಡ ಗೌರವದಿಂದ ನಡ್ಕೊಳ್ತಾ ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ ಸಾಗೋಣ ಅಂತ ಹೇಳ್ತಾನೆ ಮುಗಿಸ್ತೀನಿ
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.

ಸ್ನೇಹಿತರೆ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ KLE ಕಾಲೇಜ್ ಆಫ್ ಎಜುಕೇಶನ್ ನಲ್ಲಿ BEd ಮಾಡ್ತಾ ಇರೋ ಮಂಜುನಾಥ್ ಮಲ್ಲಪ್ಪ ಪೂಜೇರ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: आरोग्य हीच खरी संपत्ति. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
4: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA. PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831-255-2500 ಮತ್ತು 2473-777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: केली फार्मसी कॉलेज बेळगाव शैक्षणिक वर्ष 2026 आणि 2027 साठी प्रवेश प्रक्रिया सुरू झाली आहे। एअरपोर्ट रोड बसवनकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे। उपलब्ध अभ्यासक्रम असा आहे BPharm, PharmD, MPharm, PhD। फार्मसी क्षेत्रात उच्च शिक्षण घेण्यासाठी सुवर्ण संधी। महाविद्यालयाची प्रमुख वैशिष्ट्ये 100+ वर्षाची शैक्षणिक परंपरा आणि अनुभव, जगभरातील 3,000+ माजी विद्यार्थ्यांचे भक्कम नेटवर्क, बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा। NAAC A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य। अधिक माहितीसाठी संपर्क करा 08312471399 आणि 9740639702। वेबसाइट आहे www.kleefarm.edu।
3: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08314-0322 ಅಥವಾ www.kletech.ac.in ಗೆ ಭೇಟಿ ನೀಡಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
3: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆಯ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂ ದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಫಾರ್ಮಸಿ ಕಾಲೇಜು, ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ, ಬಸವನ್ ಕುರ್ಚಿ, ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
2: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: केएलई विश्वनाथ कत्ती दंत महाविद्यालय बेळगावी येथे जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College Ubalgavi 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Pharmacy College, Umbalgavi, Yerzorte, Pataru, Patiara, Praveshagu Praramba, Vimana Dildana, Rastevas, one Kurchi Belgavi, Lirua, Tatunika, so Labeula, Hossa Campus K College, Tarantra Gondide, Vivida Kurskulu, B Farm, Farm D, M Farm, Matu, PhD Seridante, Pharmacy Chetra, the Liuna, the Shikshana Padayalu, Suvarna Vakasha, College in Abramuka, Vishesha Tegalu, Nuraku Hechu, Varshagala, Shaishanika, Itihasa, Matu, Anubava, Vishwada, Dianta, Muru, Savraku Hechu, Haria, Vidyartigala, Ballistan. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಆರೋಗ್ಯ ಹೀಚ ಖರೀ ಸಂಪತ್ತಿ. ಆಪಲ್ಯಾ ಆರೋಗ್ಯಾಚೀ ಕಾಳಜಿ ಘೇಣ್ಯಾಸಾಠೀ ಆತಾ ವಿಶ್ವಾಸಾಚ नाव केएल अकॅडमी ऑफ हायर एज्युकेशन अँड रिसर्च अंतर्गत केएल होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केएल होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
2: KLE Technological University, ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08 3 1 2 4 0 3 2 2 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुर्ची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100+ अधिक वर्षाची शैक्षणिक परंपरा आणि अनुभव, जगभरातील 3000+ अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. नॅक A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाइट आहे www.kleifarm.edu.
3: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ. ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-4069-685. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: बेळगाव मधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286. केली कॅन्सर हॉस्पिटल नेहरू नगर बेळगाव.
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते.
0: प्रथमच उत्तर कर्नाटकामध्ये बेळगाव येथे तज्ज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल.
1: केलीज डॉक्टर प्रभाकर कोरे हॉस्पिटल आणि MRC पाठीमागे नेहरू नगर बेळगाव येते.
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल.
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येथे.
0: फोन नंबर 08312552500 आणि 247377.
1: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केली कॅन्सर हॉस्पिटल बेळगाव येथे.
2: बेळगावचा नवा माडाचा शिखर लक्झरीचा नवा अध्याय. बेळगावकरांनो आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत सर्वोत्तम जीवन जगणाऱ्यांसाठी. हा भव्य प्रकल्प कोरे डेव्हलपर्स आणि अंबिका यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर नवा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि संस्कृत शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमचे स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
3: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
4: ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ಇಂದು ಆರ್ಥಿಕ ಹಾಗೂ ಇಂಧನ ಭದ್ರತೆ, ಔಷಧೋದ್ಯಮ, ರಕ್ಷಣಾ ಕ್ಷೇತ್ರ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಮಾತುಕತೆಯ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನ ಕಾಲಘಟ್ಟದಲ್ಲಿ ಪರಸ್ಪರ ವಿಶ್ವಾಸವೇ ಅತ್ಯಂತ ದೊಡ್ಡ ಸಂಪತ್ತಾಗಿದ್ದು ಭಾರತ ಜಪಾನ್ ಪಾಲುದಾರಿಕೆ ಕಾಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿದೆ ಎಂದು ಹೇಳಿದರು. ಭಾರತ ಮತ್ತು ಜಪಾನ್ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಾಗಿದ್ದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಇಂಡೋ ಪೆಸಿಫಿಕ್ ಪ್ರದೇಶ ನಿರ್ಮಾಣ ಎರಡೂ ರಾಷ್ಟಗಳ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನ ಸಹಭಾಗಿತ್ವವು ಭಾರತ ಜಪಾನ್ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಲಿದ್ದು ಈ ನಿಟ್ಟಿನಲ್ಲಿ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಜಂಟಿ ಘೋಷಣೆಯನ್ನು ಹೊರಡಿಸಿವೆ. ಜಪಾನ್ನ ನಿಖರ ತಂತ್ರಜ್ಞಾನ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯದ ಸಂಯೋಜನೆಯು ಜಾಗತಿಕ ಕೃತಕ ಬುದ್ದಿಮತ್ತೆ ಅಭಿವೃದ್ದಿಗೆ ಹೊಸ ವೇಗ ಮತ್ತು ಶಕ್ತಿ ನೀಡಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಮೊದಲ ಜಂಟಿ ಅಭಿವೃದ್ದಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಇಂದು ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಜಪಾನ್ ಪ್ರಧಾನಿ ಸನೆ ತಕೈಚಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದ್ದು ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಅಂಶವಾಗಿ ಹೂಡಿಕೆಗಳು ಹೊರಹೊಮ್ಮಿದ್ದು, ಇದು ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದು ಆಯೋಜಿಸಿದ್ದ ಇಂಡೋ ಜಪಾನ್ ಕಾರ್ಯತಂತ್ರದ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನ ಅಭಿವೃದ್ಧಿ ಖಚಿತಪಡಿಸುವತ್ತ ಸರ್ಕಾರ ಗಮನಹರಿಸಿದ್ದು, ಇದರೊಂದಿಗೆ ಭಾರತದ ಕೌಶಲ್ಯಯುತ ಮಾನವ ಸಂಪನ್ಮೂಲಕ್ಕೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಎಂದು ಹೇಳಿದರು. ಸಂವಾದದ ವೇಳೆ ಭಾರತ ಜಪಾನ್ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವ, ಭಾರತದ ವಿವಿಧ ಮುಕ್ತ ವ್ಯಾಪಾರ ಒಪ್ಪಂದಗಳು, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಪರಿಣಾಮವನ್ನು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು ಇನ್ನೊಂದರೊಂದಿಗೆ ಬದಲಾಯಿಸುವುದಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ವಿದ್ಯುತ್ ಚಲನಶೀಲತೆ ವಿಕಸಿತ ಭಾರತಕ್ಕಾಗಿ ಭಾರತವನ್ನು ವಿದ್ಯುತ್ ಚಲನಶೀಲತೆಯ ಕೇಂದ್ರವಾಗಿ ನಿರ್ಮಿಸುವುದು ಎಂಬ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ವಿಷಯ ತಿಳಿಸಿದರು. ಪರಿಸರ ವಿಷಯದಲ್ಲಿ ಅನುಮತಿಗಳನ್ನು ಸರಳಗೊಳಿಸಲು, ಅವುಗಳನ್ನು ಪರಿವೇಶ್ ಪೋರ್ಟಲ್ ಮೂಲಕ ಡಿಜಿಟಲೀಕರಣಗೊಳಿಸಲು ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ನಿಯಮ ಪಾಲನೆಯ ಪ್ರಕ್ರಿಯೆಗಳನ್ನು ಸರಳೀಕರಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗದಂತೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಈ ಕ್ರಮಗಳಿಂದ ಜವಾಬ್ದಾರಿಯುತ ಅಭಿವೃದ್ಧಿಯೊಂದಿಗೆ ಹೂಡಿಕೆಗಳು ವೇಗ ಪಡೆಯುತ್ತಿವೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು. ಭಾರತವು ತನ್ನ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 6-12 ತಿಂಗಳುಗಳಲ್ಲಿ ದೇಶದ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 300 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಪರಿಸ್ಥಿತಿಯನ್ನು ನಿಭಾಯಿಸಿದ ಬಗೆಯನ್ನು ವಿವರಿಸಿದ ಸಚಿವರು, 10 ವರ್ಷಗಳ ನಂತರ ಮೊದಲ ಹಸಿರು ವಲಯ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗುತ್ತಿದೆ. ದೀರ್ಘಕಾಲದವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಿತು, ನಂತರ ಅವುಗಳ ಮೇಲೆ ವಿಧಿಸಲಾದ ಸುಂಕಗಳನ್ನು ಕಡಿಮೆ ಮಾಡಿತು ಎಂದು ಅವರು ಹೇಳಿದರು. ಸರ್ಕಾರ ಯಾವಾಗಲೂ ನಾಗರಿಕರ ಹಿತಾಸಕ್ತಿಯ ಮೇಲೆ ಆದ್ಯತೆ ನೀಡಿತು. ಕಳೆದ 4 ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಶೇಕಡ 5.58% ಮತ್ತು ಡೀಸೆಲ್ ಬೆಲೆ ಶೇಕಡ 6.23% ಹೆಚ್ಚಾಗಿದೆ. ಗ್ರಾಹಕರಿಗೆ ಇಂಧನ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯು ಕಚ್ಚಾ ತೈಲ ಬೆಲೆಗಳ ಏರಿಕೆಯನ್ನು ಹೀರಿಕೊಳ್ಳುತ್ತದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಬಿಹಾರದ ಬಂಕಿಂಪುರ್, ಮಧ್ಯಪ್ರದೇಶದ ದಾಟಿಯಾ ಮತ್ತು ಗುಜರಾತ್ನ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಜುಲೈ 30ರಂದು ಮತದಾನ ನಡೆಯಲಿದ್ದು ಆಗಸ್ಟ್ 3ರಂದು ಮತ ಎಣಿಕೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಅವರ ರಾಜೀನಾಮೆಯಿಂದಾಗಿ ಬಂಕಿಪುರ ಕ್ಷೇತ್ರ ಖಾಲಿಯಾಗಿದೆ. ಆದರೆ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿ ಅವರ ಅನರ್ಹತೆಯ ಪರಿಣಾಮವಾಗಿ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ಹೆಚ್ಚುವರಿಯಾಗಿ ಬಿಜೆಪಿ

0: ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಇಂದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಮುಕ್ಕವರಿಪಲ್ಲೆ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೌಹಾನ್, ಈ ಯೋಜನೆಯು ಯಾವುದೇ ಬಡ ಕಾರ್ಮಿಕನಿಗೆ ಕೆಲಸವಿಲ್ಲದೆ ಉಳಿಯದಂತೆ ಮತ್ತು ಪ್ರತಿ ಕೈಗೂ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದ್ದರೆ ಪ್ರಸ್ತುತ ದಿನಕ್ಕೆ 312 ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಗಡಿ ಭದ್ರತಾ ಪಡೆ, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್, ಐಟಿಬಿಪಿ ಮತ್ತು ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ನಡೆಸಿದ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಪರ್ವತಾರೋಹಣದ ಯಶಸ್ಸನ್ನು ಗುರುತಿಸುವ ಸಮಾರಂಭದಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಮೂಲಕ ಮತ್ತು ಆಕಾಶದೆತ್ತರದಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ಬಿಎಸ್ಎಫ್ನ ಮಹಿಳಾ ಪರ್ವತಾರೋಹಣ ತಂಡವು ಧೈರ್ಯ, ದೇಶಭಕ್ತಿ ಮತ್ತು ಸಮರ್ಪಣೆಯ ಅಪರೂಪದ ಉದಾಹರಣೆಯನ್ನು ನೀಡಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಾಳೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಿಗಳು ಹಾಗೂ ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡವು ಇದೇ 5ರಂದು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6:05ಕ್ಕೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: माळाचा शिखर लक्झरीचा नवा अध्याय. वेगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर वेगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत, सर्वोत्तम जीवन जगणाऱ्यांसाठी. हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर 9वा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि सुसंस्कृत शेजारी, हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमच्या स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ. केली टेक्नॉलॉजिकल युनिव्हर्सिटी बेळगाव 2026 आणि 2027 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, केसीटी कोड E036 आणि कॉमेड के कोड E065. 2025 आणि 2026 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज. 150 पेक्षा अधिक अनुभवी प्राध्यापक, तसेच 50 हून अधिक PhD धारक शिक्षक. अत्याधुनिक लर्निंग फॅक्टरी, टिंकरिंग लॅब लॅब आणि वायफाय सुविधेसह हॉस्टेल व्यवस्था, उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಅಂಡ್ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರ ಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರ ಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಅನಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಅಂಡ್ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಅಂಡ್ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಅಂಡ್ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಅಂಡ್ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.